0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ವಾರದಲ್ಲಿ 3 ದಿನವಾದರೂ ನಗುತ್ತಿರಬೇಕು, ನಿನ್ನೆ, ಇವತ್ತು ಮತ್ತು ನಾಳೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ, ದಿನಾಂಕ 28 ಮೇ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ಗುರು ರಾಘವೇಂದ್ರರಿಗೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಸಾಯಿ ಬಾಬಾ ಅದೇನೇ ಬರಲಿ, ನಿನ್ನ ಕರುಣೆ ಇರಲಿ, ಭಯವೇತಕೆ ನೀನಿರಲು ಸಾಯಿನ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಬೇಡುವೆ ನಾನು ಶ್ರೀ ರಾಘವೇಂದ್ರನೇ ಸಲಹು ನಮ್ಮನು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಓಂ ಸಾಯಿ ನಮೋ ನಮೋ, ಶ್ರೀ ಸಾಯಿ ನಮೋ ನಮೋ, ಜಯ ಜಯ ಸಾಯಿ ನಮೋ ನಮೋ, ಸದ್ಗುರು ಸಾಯಿ ನಮೋ ನಮೋ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ಮೇಣುಧ್ವನಿಯಲ್ಲಿ.

ಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿವನ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಕೂಗಿ ಕರೆವೇ ಗುರುಶ್ರೀ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ನಮಸ್ತೆ, ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಯೋಗಿಯ ಆತ್ಮಕಥೆ ವಿಶ್ವವಿಖ್ಯಾತ ಮಹಾನ್ ಆಧ್ಯಾತ್ಮಿಕ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ದೈವ ಸ್ಫೂರ್ತಿಯ ಚಿಂತನೆಗಳ ಸಂಗ್ರಹವಾದ ಆಧ್ಯಾತ್ಮಿಕ ದಿನಚರಿಯಿಂದ ಇಂದಿನ ಈ ಚಿಂತನವನ್ನು ಸಮಚಿತ್ತತೆ ವಿಷಯದ ಮೇಲೆ ಆರಿಸಿಕೊಳ್ಳಲಾಗಿದೆ. ಪರಮಹಂಸ ಯೋಗಾನಂದ ಗುರುಗಳು ಹೇಳುತ್ತಾರೆ, ಈ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಡುತ್ತಿದ್ದರೂ ಅಥವಾ ಸಮೃದ್ಧಿ ಮತ್ತು ಅಧಿಕಾರದಿಂದ ಮಂದಹಾಸ ಬೀರುತ್ತಿದ್ದರೂ ನಿಮ್ಮ ಪ್ರಜ್ಞೆ ಬದಲಾಗದಿರಲಿ, ನಿಮ್ಮ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾದಲ್ಲಿ ಎಂದಿಗೂ ಯಾವುದು ನಿಮ್ಮನ್ನು ಘಾಸಿಗೊಳಿಸಲಾರದು. ಎಲ್ಲ ಮಹಾತ್ಮರ ಜೀವನವು ಅವರು ಇಂತಹ ಪೂಜ್ಯ ಮಟ್ಟವನ್ನು ತಲುಪಿದ್ದರೆಂಬುದನ್ನು ಸೂಚಿಸುತ್ತದೆ. ಲಕ್ಷಾಂತರ ಜನರು ಒಮ್ಮುಖದ ಜೀವನವನ್ನು ನಡೆಸಿ ಅಪೂರ್ಣತೆಯಲ್ಲಿಯೇ ಅಳಿದು ಹೋಗುತ್ತಾರೆ. ಭಗವಂತನು ನಮಗೆಲ್ಲರಿಗೂ ಒಂದು ಆತ್ಮ, ಒಂದು ಮನಸ್ಸು ಮತ್ತು ಒಂದು ದೇಹವನ್ನು ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಸಮಾನವಾಗಿ ಸಮಚಿತ್ತದಿಂದ ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ನೀವು ಇದುವರೆಗೆ ಐಹಿಕ ವಿಷಯಗಳ ಪ್ರಾಧಾನ್ಯತೆಯ ಪ್ರಭಾವಕ್ಕೆ ಒಳಗಾಗಿ ಜೀವನ ನಡೆಸಿದ್ದರೆ ಇನ್ನು ಮುಂದಾದರೂ ಪ್ರಪಂಚವು ನಿಮ್ಮ ಮೇಲೆ ತನ್ನ ಮಾಯೆಯನ್ನು ಹೊರಿಸಲು ಅವಕಾಶ ಕೊಡದಿರಿ. ಇನ್ನು ಮುಂದೆ ನಿಮ್ಮ ಜೀವನವನ್ನು ನೀವೇ ನಿಯಂತ್ರಿಸಬೇಕು. ನಿಮ್ಮ ಮನಸ್ಸಿನ ಸಾಮ್ರಾಜ್ಯವನ್ನು ನೀವೇ ಆಳಬೇಕು. ವಿವೇಕದಿಂದ ನಿಯಂತ್ರಿತವಾಗದ ಜೀವನದಿಂದ ಭಯ, ಚಿಂತೆ, ಅತೃಪ್ತಿ ಮತ್ತು ಅಸಂತೋಷಗಳು ಉಂಟಾಗುತ್ತವೆ. ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ಈ ಪ್ರಪಂಚದಲ್ಲಿ ನೀವು ಇರಲೇಬೇಕಾಗಿದ್ದರೂ ಸಹ ಅದರಲ್ಲೇ ಸೇರಿದವರಾಗಬೇಡಿ. ನಿಜವಾದ ಯೋಗಿಗಳು ಜನರೊಂದಿಗೆ ಬೆರೆತು ಮಾತನಾಡುತ್ತಿದ್ದರೂ ಅವರ ಮನಸ್ಸು ಸದಾ ಭಗವಂತನಲ್ಲೇ ತನ್ಮಯವಾಗಿರುತ್ತದೆ. ಲೌಕಿಕತೆ ಮತ್ತು ಆಧ್ಯಾತ್ಮಿಕತೆಗಳು ಒಂದೇ ವಿಶ್ವದ ಮತ್ತು ಒಂದೇ ಸತ್ಯದ ಎರಡು ಸಮಭಾಗಗಳು. ಇವೆರಡರಲ್ಲಿ ಯಾವುದಾದರೂ ಒಂದಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದ ಮನುಷ್ಯನು ಸಮರಸದ ಬೆಳವಣಿಗೆಗೆ ಅವಶ್ಯವಾದ ಸಮತೋಲನವನ್ನು ಸಾಧಿಸುವಲ್ಲಿ ಸೋಲುತ್ತಾನೆ. ಈ ಪ್ರಪಂಚದಲ್ಲಿ ನಿಮ್ಮ ಆಂತರಿಕ ಶಾಂತಿಯನ್ನು ಕಳೆದುಕೊಳ್ಳದೆ ಬದುಕುವ ಕಲೆಯನ್ನು ಕರಗತ ಮಾಡಿಕೊಳ್ಳಿ. ಆತ್ಮ ಸಾಕ್ಷಾತ್ಕಾರದ ಆಂತರಿಕ ಅದ್ಭುತ ಉದ್ಯಾನವನ್ನು ತಲುಪಲು ಸಮತೋಲನದ ಮಾರ್ಗವನ್ನು ಅನುಸರಿಸಿರಿ. ನಿಮಗೆ ಗುರುಗಳ ಆಶೀರ್ವಾದವು ಕ್ರಮಬದ್ಧ ಹಾಗೂ ಸಮಚಿತ್ತದ ಸಮತೋಲನದ ಜೀವನದಿಂದ ಮಾತ್ರ ಲಭಿಸುತ್ತದೆ. ಅದಕ್ಕೆ ಗುರುಗಳು ಪ್ರತಿಯೊಬ್ಬರಿಗೂ ಹೀಗೆ ಅನುಸರಿಸಬೇಕೆಂದು ಹೇಳುತ್ತಾರೆ. ನಾನು ಪ್ರಶಾಂತನಾಗಿ ಕ್ರಿಯಾಶೀಲನಾಗಿರುವೆ ಹಾಗೂ ಸಕ್ರಿಯವಾಗಿ ಪ್ರಶಾಂತನಾಗಿರುವೆ. ನಾನು ಸೋಮಾರಿ ಹಾಗೂ ಮರಗಟ್ಟಿದ ಮನಸ್ಸಿನವನಾಗುವುದಿಲ್ಲ. ಹಾಗೆಯೇ ಹಣಗಳಿಸಲು ಸಮರ್ಥನಾಗಿ ಜೀವನವನ್ನು ಆನಂದಿಸಲು ಅಸಮರ್ಥನಾಗುವಂತೆ ಅತಿಯಾದ ಚಟುವಟಿಕೆಯಲ್ಲೂ ತೊಡಗುವುದಿಲ್ಲ. ನಾನು ನಿಜವಾದ ಸಮತೋಲನದ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳಲು ನಿಯಮಿತವಾಗಿ ಧ್ಯಾನ ಮಾಡುವೆ. ನಮಸ್ತೆ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ

0: ಯ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತನ ಹತ್ರ ಕೇಳ್ತಾನೆ, ನಾನು ಎಲ್ಲೆಲ್ಲಿಯೂ ನಿನ್ನನ್ನು ಹೇಗೆ ಕಾಣಬಹುದು ಅಂತ ಕೇಳಿದಾಗ ಭಗವಂತ ಉತ್ತರಿಸ್ತಾ ಹೋಗ್ತಾರೆ, ಹೇಗೆ ನನ್ನ ಪ್ರತಿನಿಧಿ ಯಾವುದು, ನೀನು ಯಾವಾಗಲೂ ನನ್ನ ಸ್ಮರಣೆಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಇಲ್ಲಿ ಭಗವಂತ ವಿವರಿಸ್ತಾರೆ. ಸೊ ಇಲ್ಲಿ ಭಗವಂತನ ವಿಭೂತಿ ಯೋಗವನ್ನು ನಾವು ತಿಳಿದುಕೊಳ್ಬಹುದು. ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು ಅಂತ ಅರ್ಜುನ ಕೇಳಿದಾಗ ಭಗವಂತ ಹೇಳ್ತಾರೆ, ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಪ್ರಧಾನವಾದದ್ದನ್ನು ಮಾತ್ರ ಹೇಳ್ತೇನೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಹೇಳ್ತಾ ಹೇಳ್ತಾ ನಾವು ನೋಡಿದ್ವು, ಹೇಗೆ ಆಯುಧಗಳಲ್ಲಿ ನಾನು ವಜ್ರ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಸರ್ಪಗಳಲ್ಲಿ ನಾನು ವಾಸುಕಿ, ಬಹು ಎಡೆಗಳ ನಾಗರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣದೇವತೆ, ಪಿತೃಗಳಲ್ಲಿ ಆರ್ಯಮ ಮತ್ತು ಶಾಸನ ನಿರ್ವಹಿಸರಲ್ಲಿ ನಾನು ಯಮ ಅಂತ ಭಗವಂತ ಹೇಳ್ತಾರೆ. ಸೊ 30ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ,
1: ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ.
0: ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ದಮನಗೊಳಿಸುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ಸೊ ಇವೆಲ್ಲವೂ ಭಗವಂತನ ಪ್ರತಿನಿಧಿಗಳು ಅಂತ ಇಲ್ಲಿ ಹೇಳಬಹುದು. ಸೊ ದಿತಿ ಮತ್ತು ಅದಿತಿ ಇಬ್ಬರು ಸೋದರಿಯರು. ಆದಿತ್ಯ ಗಂಡು ಮಕ್ಕಳಿಗೆ ಆದಿತ್ಯರೆಂದು ದ್ವಿತೀಯ ಗಂಡು ಮಕ್ಕಳಿಗೆ ದೈತ್ಯರೆಂದು ಹೆಸರು. ಆದಿತ್ಯರೆಲ್ಲ ಭಗವಂತನ ಭಕ್ತರು, ದೈತ್ಯರೆಲ್ಲ ನಾಸ್ತಿಕರು. ಪ್ರಹ್ಲಾದನು ದೈತ್ಯ ಕುಟುಂಬದಲ್ಲಿ ಹುಟ್ಟಿದ್ದರು. ಬಾಲ್ಯದಿಂದ ಅವನು ಮಹಾಭಕ್ತ. ಅವನ ಭಕ್ತಿ ಸೇವೆಯಿಂದಾಗಿ ಮತ್ತು ದೈವಿ ಸ್ವಭಾವದಿಂದಾಗಿ ಅವನನ್ನು ಕೃಷ್ಣನ ಪ್ರತಿನಿಧಿ ಎಂದು ಪರಿಗಣಿಸಿದೆ. ದಮನ ಮಾಡುವ ಅನೇಕ ತತ್ವಗಳಿವೆ, ಆದರೆ ಕಾಲವು ಅಹಿಕ ವಿಶ್ವದಲ್ಲಿ ಎಲ್ಲಾ ವಸ್ತುಗಳನ್ನು ಸವೆಸುತ್ತದೆ, ಆದ್ದರಿಂದ ಅದು ಕೃಷ್ಣನ ಪ್ರತಿನಿಧಿ. ಅನೇಕ ಪ್ರಾಣಿಗಳಲ್ಲಿ ಸಿಂಹವು ಅತ್ಯಂತ ಬಲಶಾಲಿಯಾದದ್ದು ಮತ್ತು ಭಯಂಕರವಾದದ್ದು. 10 ಲಕ್ಷ ಬಗೆಯ ಪಕ್ಷಿಗಳಲ್ಲಿ ವಿಷ್ಣುವಿನ ವಾಹನವಾದ ಗರುಡನು ಅತ್ಯಂತ ಶ್ರೇಷ್ಠನು. ಸೊ ಯಾವುದೆಲ್ಲ ಶ್ರೇಷ್ಠವಾಗಿರುತ್ತದೋ, ಯಾವುದೆಲ್ಲ ಬಲಶಾಲಿಯಾಗಿರುತ್ತದೋ ಅದು ಕೃಷ್ಣನ ಪ್ರತಿನಿಧಿ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ.
1: ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರ ಭೃತಾಮಹಂ ವೃಷಾಣಾಂ ಮಕರಾಶ್ಚಾಸ್ಮಿ ಸ್ರೋತಾಸಾಸ್ಮಸ್ಮಿ ಜಾಹ್ನವೀ.
0: ಪರಿಶುದ್ಧಗೊಳಿಸುವರಲ್ಲಿ ನಾನು ವಾಯು, ಶಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ನಾನು ಮಕರ ಮತ್ತು ಹರಿಯುವ ನದಿಗಳಲ್ಲಿ ಗಂಗಾ ನದಿ.
1: ಸರ್ಗಾಣಾಮಾದಿದರಂತಶ್ಚ ಮದ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾವಿದ್ಯಾನಂ ವಾದಃ ಪ್ರವದತಾಮಹಂ.
0: ಅರ್ಜುನ, ನಾನೇ ಎಲ್ಲ ಸೃಷ್ಟಿಗಳಿಗೆ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆತ್ಮದ ಆಧ್ಯಾತ್ಮ ವಿದ್ಯೆಯು. ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಸೃಷ್ಟಿಯಾದ ಅಭಿವ್ಯಕ್ತಿಗಳಲ್ಲಿ ಮೊದಲನೆಯದು ಸಂಪೂರ್ಣ ಐಹಿಕ ಮೂಲಾಂಶಗಳು. ಮೊದಲೇ ಹೇಳಿದಂತೆ ವಿಶ್ವ ಅಭಿವ್ಯಕ್ತಿಯನ್ನು ಮಹಾವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತು ಕ್ಷೀರೋದಕ ಶಾಯಿ ವಿಷ್ಣು ಸೃಷ್ಟಿ ಮಾಡುತ್ತಾರೆ ಮತ್ತು ನಿರ್ವಹಿಸ್ತಾರೆ. ಅನಂತರ ಇದನ್ನು ಶಿವ ನಾಶ ಮಾಡ್ತಾನೆ. ಬ್ರಹ್ಮನು ಗೌಣ ಸೃಷ್ಟಿಕರ್ತ. ಸೃಷ್ಟಿ, ಸ್ಥಿತಿ, ಲಯಗಳ ಈ ಎಲ್ಲಾ ಕಾರ್ಯಭಾರಿಗಳು ಪರಮಪ್ರಭುವಿನ ಐಹಿಕ ಗುಣಗಳ ಅವತಾರಗಳು. ಆದ್ದರಿಂದ ಅವನೇ ಎಲ್ಲ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯ. ಪ್ರೌಢವಿದ್ಯೆಗೆ ಅರಿವನ್ನು ನೀಡುವ ಹಲವು ಗ್ರಂಥಗಳಿವೆ. ಉದಾಹರಣೆಗೆ 4 ವೇದಗಳು, ಅವುಗಳ 6 ಪೂರಕ ಗ್ರಂಥಗಳು, ವೇದಾಂತ ಸೂತ್ರ, ತರ್ಕದ ಪುಸ್ತಕಗಳು, ಧರ್ಮಶಾಸ್ತ್ರ ಗ್ರಂಥಗಳು ಮತ್ತು ಪುರಾಣಗಳು. ಹೀಗೆ ಒಟ್ಟು ಶಿಕ್ಷಣದ ಗ್ರಂಥಗಳ 14 ವಿಭಾಗಗಳಿವೆ. ಇವುಗಳಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ನೀಡುವ ನಿರ್ದಿಷ್ಟವಾಗಿ ವೇದಾಂತ ಸೂತ್ರ ಕೃಷ್ಣನ ಪ್ರತಿನಿಧಿ. ತಾರ್ಕಿಕದಲ್ಲಿ ವಿವಿಧ ಬಗೆಯ ವಾದಗಳುಂಟು. ವಿರೋಧ ವಾದವನ್ನು ಸಮರ್ಥಿಸುವ, ಸಾಕ್ಷ್ಯಾಧಾರಗಳಿಂದ ತನ್ನ ವಾದವನ್ನು ಸಮರ್ಥಿಸುವುದಕ್ಕೆ ಜಲ್ಪ ಎಂದು ಹೆಸರು. ಪ್ರತಿವಾದಿಯನ್ನು ಸೋಲಿಸಲೆಂದು ಮಾತ್ರ ಪ್ರಯತ್ನಿಸುವುದಕ್ಕೆ ವಿತಂಡ ಎಂದು ಹೆಸರು. ವಾಸ್ತವ ನಿರ್ಣಾಯಕ ವಾದ ನಿರ್ಣಯಕ್ಕೆ ವಾದ ಎಂದು ಹೆಸರು. ಸೊ ಈ ನಿರ್ಣಾಯಕ ಸತ್ಯವು ಕೃಷ್ಣನ ಪ್ರತಿನಿಧಿ.
1: ಅಕ್ಷರಾಣ ಅಕಾರೋಸ್ಮಿ ದ್ವಂದ್ವ ಸಾಮಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಧಾತಾಹಂ ವಿಶ್ವತೋಮುಖ.
0: ಅಕ್ಷರಗಳಲ್ಲಿ ನಾನು ಅ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಸಂಸ್ಕೃತ ವರ್ಣಮಾಲೆಯ ಮೊದಲಕ್ಷರ ಅಕಾರ. ಇದು ವೇದ ಸಾಹಿತ್ಯದ ಪ್ರಾರಂಭ. ಅಕಾರವಿಲ್ಲದೆ ಏನನ್ನೂ ಹೇಳಲು ಸಾಧ್ಯವಿಲ್ಲ, ಆದ್ದರಿಂದ ಅದು ಶಬ್ದದ ಪ್ರಾರಂಭ. ಸಂಸ್ಕೃತದಲ್ಲಿ ಹಲವು ಸಮಾಸ ಪದಗಳಿವೆ. ಇವುಗಳಲ್ಲಿ ರಾಮ ಕೃಷ್ಣ ಎನ್ನುವಂತಹ ಪದಗಳನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ಈ ದ್ವಂದ್ವ ಸಮಾಸದಲ್ಲಿ ರಾಮ ಮತ್ತು ಕೃಷ್ಣ ಈ ಎರಡು ಪದಗಳಿಗೂ ಒಂದೇ ರೂಪವಿದೆ, ಆದ್ದರಿಂದ ಈ ಸಮಾಸವನ್ನು ದ್ವಂದ್ವ ಎಂದು ಕರೆಯುತ್ತಾರೆ. ನಾನು ಕಾಲ ಕೂಡ ಹೌದು ಅಂತ ಭಗವಂತ ಹೇಳ್ತಾರೆ. ಸೊ ಸೃಷ್ಟಿಕರ್ತರಾದ ಜೀವಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮನೇ ಪ್ರಧಾನ, ಆದ್ದರಿಂದ ಅವನು ಕೂಡ ಕೃಷ್ಣನ ಪ್ರತಿನಿಧಿ ಅಂತ ಇಲ್ಲಿ ಹೇಳಲಾಗಿದೆ.
1: ಮೃತ್ಯು ಸರ್ವಹರಶ್ಚಾಹಂ ಅದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ.
0: ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ, ಸ್ತ್ರೀಯರಲ್ಲಿ ಕೀರ್ತಿ ಶ್ರೀ ವಾಕ್ ಸ್ಮೃತಿ ಮೇಧಾಶಕ್ತಿ ದೃಢತೆ ಮತ್ತು ತಾಳ್ಮೆ ನಾನು.
1: ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದ ಸಾಮಹಂ ಮಾಸಾನಾಂ ಮಾರ್ಗ ಶೀರ್ಷೋಹಂ ಋತೂನಾಂ ಕುಸುಮಾಕರಃ.
0: ಸಾಮ ವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯದಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ. ವೇದಗಳಲ್ಲಿ ತಾನು ಸಾಮವೇದ ಎಂದು ಪ್ರಭು ಆಗಲೇ ವಿವರಿಸಿದ್ದಾನೆ. ಬೇರೆ ಬೇರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ಸಮೃದ್ಧವಾಗಿದೆ. ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ, ಇದು ಬಹು ಮಧುರವಾಗಿದೆ. ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ. ಆಧುನಿಕ ಕಾವ್ಯದಲ್ಲಿ ಇರುವಂತೆ ಪ್ರಾಸ ಮತ್ತು ಛಂದಸ್ಸನ್ನು ಮನಸ್ಸೋ ಇಚ್ಛೆ ಬಳಸುವುದಿಲ್ಲ. ಛಂದೋಬದ್ಧ ಕವನಗಳಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರವು ಅತ್ಯಂತ ಮುಖ್ಯವಾದುದು. ಶ್ರೀಮದ್ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಪ್ರಸ್ತಾವವಿದೆ. ಗಾಯತ್ರಿ ಮಂತ್ರವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರ ಹೊಂದಲು ಉದ್ದೇಶಿತವಾಗಿರುವುದರಿಂದ ಅದು ಪರಮಪ್ರಭುವನ್ನು ಪ್ರತಿನಿಧಿಸುತ್ತದೆ. ಇದು ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗಾಗಿಯೇ ಇರುವ ಮಂತ್ರ. ಅದರ ಜಪದಲ್ಲಿ ಯಶಸ್ವಿಯಾದವನು ಪ್ರಭುವಿನ ದಿವ್ಯ ಸ್ಥಾನವನ್ನು ಪ್ರವೇಶಿಸಬಲ್ಲ. ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನು ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಗಳನ್ನು, ಅಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕ ಗುಣಗಳನ್ನು ಪಡೆದುಕೊಳ್ಳಬೇಕು. ವೈದಿಕ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹಳ ಮುಖ್ಯವಾದದ್ದು. ಅದು ಬ್ರಹ್ಮನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ. ಬ್ರಹ್ಮನು ಅದನ್ನು ಉಪಕ್ರಮ ಮಾಡಿದವನು, ಅವನಿಂದ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದೆ. ಎಲ್ಲ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತಾರೆ. ಏಕೆಂದರೆ ಭಾರತದಲ್ಲಿ ಇದು ಸುಗ್ಗಿಯ ಕಾಲ, ಜನರು ತುಂಬಾ ಸಂತೋಷದಿಂದ ಇರುತ್ತಾರೆ. ವಸಂತವೆಂದರೆ ಎಲ್ಲರಿಗೂ ಪ್ರೀತಿ, ಏಕೆಂದರೆ ಬಹು ಸೆಕೆಯೂ ಇರುವುದಿಲ್ಲ, ಬಹು ಚಳಿಯೂ ಇರುವುದಿಲ್ಲ. ಹೂಗಳು ಅರಳುತ್ತವೆ, ಗಿಡ ಮರಗಳು ಬೆಳೆಯುತ್ತವೆ. ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ. ಆದ್ದರಿಂದ ಇದು ಎಲ್ಲಾ ಋತುಗಳಲ್ಲಿ ಅತ್ಯಂತ ಸಂತೋಷದ ಋತು. ಸೊ ಅದು ಪರಮಪ್ರಭು ಕೃಷ್ಣನ ಪ್ರತಿನಿಧಿ.

0: ಜಯಾಮಹಂ. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು. ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ವಿಶ್ವದಲ್ಲಿ ನಾನಾ ಬಗೆಯ ಮೋಸಗಾರರು ಇದ್ದಾರೆ. ಇತರ ಎಲ್ಲಾ ಮೋಸ ರೀತಿಗಳನ್ನು ಮೀರಿಸಿದ್ದು ಜೂಜು. ಆದ್ರಿಂದ ಅದು ಕೃಷ್ಣನ ಪ್ರತಿನಿಧಿ. ಪರಮನಾಗಿ ಕೃಷ್ಣನು ಇತರರಿಗಿಂತ ಹೆಚ್ಚು ಮೋಸಗಾರನಾಗಿರಬಲ್ಲ. ಕೃಷ್ಣನು ಯಾರಿಗಾದರೂ ವಂಚಿಸಲು ಇಚ್ಛಿಸಿದರೆ ಯಾರು ಅವನನ್ನು ಅವನ ವಂಚನೆಯಲ್ಲಿ ಮೀರಲಾರರು. ಅವನ ಹಿರಿಮೆಗೆ ಒಂದೇ ಮುಖವಲ್ಲ, ಅದಕ್ಕೆ ಎಲ್ಲಾ ಮುಖಗಳು ಉಂಟು. ಸೊ ಯಾರು ಮೋಸ ಮಾಡೋದಕ್ಕೆ ಪ್ರಯತ್ನಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ಮೋಸ ಮಾಡೋದಕ್ಕೆ ಭಗವಂತನಿಗೆ ಬರುತ್ತೆ. ಯಾರು ಕೂಡ ಭಗವಂತನಿಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಾದ್ಮೇಲೆ ಜಯಶಾಲಿಗಳಲ್ಲಿ ಆತನು ಜಯ, ತೇಜಸ್ವಿಗಳ ತೇಜಸ್ಸು ಅವನು. ಪ್ರಯತ್ನಶೀಲರಲ್ಲಿ, ಶ್ರಮ ಪಡುವವರಲ್ಲಿ ಅವನೇ ಅತ್ಯಂತ ಪ್ರಯತ್ನಶೀಲ ಮತ್ತು ಅತ್ಯಂತ ಶ್ರಮ ಪಡುವವನು. ಸಾಹಸಿಗರಲ್ಲಿ ಅವನು ಅತ್ಯಂತ ಸಾಹಸಿ ಮತ್ತು ಬಲಿಷ್ಠರಲ್ಲಿ ಅತ್ಯಂತ ಬಲಿಷ್ಠ. ಕೃಷ್ಣನು ಭೂಮಿಯ ಮೇಲೆ ಇದ್ದಾಗ ಅವನನ್ನು ಯಾರೂ ಬಲದಲ್ಲಿ ಮೀರಿಸುವವರು ಇರಲಿಲ್ಲ. ಬಾಲ್ಯದಲ್ಲಿಯೇ ಗೋವರ್ಧನ ಗಿರಿಯನ್ನು ಎತ್ತಿದವನು ಅವನು. ಮೋಸದಲ್ಲಿ ಯಾರೂ ಅವನನ್ನ ಮೀರಿಸಲಾರರು. ತೇಜಸ್ಸಿನಲ್ಲಿ ಯಾರೂ ಅವನನ್ನ ಮೀರಿಸಲಾರರು. ಜಯದಲ್ಲಿ ಯಾರು ಅವನನ್ನ ಮೀರಿಸಲಾರರು. ಸಾಹಸದಲ್ಲಿ ಕೂಡ ಯಾರು ಅವನನ್ನ ಮೀರಿಸಲಾರರು ಮತ್ತು ಶಕ್ತಿಯಲ್ಲಿ ಕೂಡ ಮೀರಿಸಲಾರರು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಸೊ ಮುಂದುವರಿದ ಭಾಗವನ್ನ ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಕೃಷ್ಣನ ಇನ್ನಷ್ಟು ವಿಭೂತಿಗಳಿವೆ, ಯಾವುದೆಲ್ಲ ಕೃಷ್ಣನ ಪ್ರತಿನಿಧಿ ಅನ್ನೋದು ಇನ್ನು ಮುಂದುವರಿಯುತ್ತದೆ. ನಾಳಿನ ಎಪಿಸೋಡಲ್ಲಿ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेतेय. पण जाण्यापूर्वी आजच्या पुण्यतिथी. गणपतराव नलावडे हिंदू सभेचे नेते यांची आज पुण्यतिथी. बी विठ्ठलाचारी भारतीय दिग्दर्शक आणि निर्माते यांची पुण्यतिथी आजच. परशुराम कृष्णा गोडे प्राच्यविद्या संशोधक यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेतेय. उद्या पुन्हा येईनच. पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರ

ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ವಿಶ್ವನಾಥ್ ವಾಸೇದಾರ್, ಕೇಲಿ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಾಪುರ್ ಬೆಳಗಾವಿ ಪಂಚಕರ್ಮ ವಿಭಾಗದ ಪ್ರಾಧ್ಯಾಪಕರು. ಮಾತಾಡುವ ವಿಷಯ ಏನೆಂದರೆ ಅಜ್ಜಿಯ ಆಹಾರ ಆರೋಗ್ಯಕ್ಕೆ. ಅಜ್ಜಿಯ ಆಹಾರ ಅನ್ನೋದು ಒಂದು ಉತ್ತಮವಾದ ವಿಷಯ. ಕಾರಣ, ಇಷ್ಟು ವರ್ಷದಲ್ಲಿ ನಾವು ಬದಲಾವಣೆಯ ಪರ್ವವನ್ನು ನೋಡುತ್ತಾ ಬಂದು ನಮ್ಮ ಹಿರಿಯರು ಮಾಡಿರುವ ರೂಪರೇಷೆಗಳನ್ನು ಬದಲಾಯಿಸುತ್ತಾ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡುವ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಬಂದ ವಿಷಯವಾಗಿ ಅಜ್ಜಿಯ ಆಹಾರ ಆರೋಗ್ಯಕ್ಕೆ ತಿಳಿಯಪಡಿಸಿದೆ. ಅಜ್ಜಿ ಅಂದರೆ ನಾಟ್ ಓನ್ಲಿ ಅ ಗ್ರ್ಯಾಂಡ್ ಮದರ್. ನಮ್ಮ ದೇಶದ ಹಳೆಯ ಪದ್ಧತಿಯ ಪ್ರಕಾರ ಆಹಾರವನ್ನು ಯಾಕೆ ತೆಗೆದುಕೊಳ್ಳಬೇಕು, ಆಹಾರ ಪದ್ಧತಿಯನ್ನು ಅವರು ಹೇಗೆ ಜನರೂಢಿಯಲ್ಲಿ ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿದರು, ಅದರ ಮಹತ್ವವೇನು ಇತ್ತು, ಅದನ್ನು ಯಾಕೆ ಒಂದು ಆಚರಣೆಯಾಗಿ ಅಥವಾ ಒಂದು ಹಬ್ಬವಾಗಿ ಅಥವಾ ಒಂದು ಔಷಧಿ ಅಥವಾ ಮನೆಯ ಮದ್ದನ್ನಾಗಿ ತಮ್ಮ ಮನೆಯಲ್ಲೇ ತಯಾರಿಸಿ ತಮ್ಮ ಮನೆಯ ಬಾಂಧವರಿಗೆ ಕೊಡುವುದನ್ನಾಗಿ ಮಾಡಿರುವುದು ಏಕೆ, ಅಥವಾ ನಮ್ಮ ದೇಶದ ಜನದ ಒಂದು ಮನಸ್ಸಿನ ಅಥವಾ ಇವತ್ತಿನ ದಿನದ ಅವರ ವಿಷಯವೇ, ಯಾವುದಾದರೂ ವಸ್ತುವನ್ನು ಬೇರೆ ದೇಶದವರು ತಂದರೆ ಅದು ಅತಿ ಉತ್ತಮವೆಂದು ತಿಳಿದುಕೊಳ್ಳುವುದೇ ನಮ್ಮ ಇವತ್ತಿನ ಅತಿ ದಡ್ಡತನವಾಗಿದೆ. ಈ ದಡ್ಡತನವನ್ನು, ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಸಮಥಿಂಗ್ ಕೇಮ್ ಫ್ರಮ್ ವೆಸ್ಟ್ ವಿ ಟೇಕ್ ಇಟ್ ಆಸ್ 100% ಗ್ರಾಂಟೆಡ್. ಬಟ್ ಅದು ಹಾಗೆ ಇಲ್ಲ. ಈ ಪಾಶ್ಚಾತ್ಯರು ತಮ್ಮ ಆಹಾರವನ್ನು ಬೇಯಿಸಿ ತಿನ್ನಬೇಕೆನ್ನುವುದು ತಿಳಿದುಕೊಂಡಿರುವುದು 200 ವರ್ಷದ ಹಿಂದೆ ಮಾತ್ರ. ಇದಕ್ಕಿಂತ ಮುಂಚೆ ನಮ್ಮ ದೇಶವು ಅತ್ಯುತ್ತಮವಾದ 1000 ವರ್ಷದ ಪರಂಪರೆಯನ್ನು ಹೊಂದಿದ ಅತ್ಯುತ್ತಮವಾದ ಮಿಠಾಯಿಗಳನ್ನು ತರತರನಾದ ಆಹಾರ ಪದ್ಧತಿಗಳನ್ನು ಒಳಗೂಡಿಸಿಕೊಂಡ ಒಂದು ದೇಶ. ನಮಗೆ ಮಿಠಾಯಿಗಳು ತರತರದ ರುಚಿಕರ ಆಹಾರಗಳು ನಮ್ಮ ರಕ್ತದಲ್ಲಿಯೇ ಒಗ್ಗಿ ಹೋಗಿರುವ ಆಹಾರಗಳು. ಆದರೆ ಇವತ್ತಿನ ದಿವಸ ನಮ್ಮ ಮುಂಬರುವ ಮತ್ತು ಈಗ ಸದ್ಯ ಇರುವ ಜನರಿಗೆ ಪಾಶ್ಚಾತ್ಯ ಜೀವನ ಆಹಾರ ಪದ್ಧತಿಗಳು ತುಂಬ ಸೌಖ್ಯವಾಗಿ ಕಂಡರೂ ತುಂಬ ಅನಾರೋಗ್ಯಕರ ಆಹಾರಗಳು ಇರುವುದು ತಿಳಿಯದೇ ಇರುವುದೇ ನಮ್ಮ ಈ ಒಂದು ವಿಷಯದ ಮಾತಾಗಿದೆ. ಅದಕ್ಕಾಗಿ ಮೊದಲಿನ ಹಿರಿಯರು, ನಮ್ಮ ದೇಶದ ಹಿರಿಯರು ಯಾವುದೇ ಆಹಾರವನ್ನು ಉಪಯೋಗಿಸಿದರೆ ಅದರ ಅರ್ಥ, ಉಪಯೋಗ, ದೇಹದ ಮೇಲೆ ಮಾಡುವ ಪರಿಣಾಮಗಳನ್ನು ತಿಳಿದುಕೊಂಡು ಅದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ಯಾವ ಕಾಲದಲ್ಲಿ ಬಳಸಬೇಕು ಅನ್ನುವುದು ತಿಳಿದು ಆ ರೀತಿಯಾದ ಆಚರಣೆಗಳು, ಹಬ್ಬಗಳು, ಒಂದೇ ಆಹಾರವನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರಿ ಮಾಡಿ ಹೇಗೆ ತಿನ್ನುವುದು ಅನ್ನೋದು ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪಾಶ್ಚಾತ್ಯ ದೇವರದಲ್ಲಿ ಯಾವುದೇ ಹಬ್ಬ ಬರಲಿ, ಯಾವುದೇ ಹರಿದಿನ ಬರಲಿ, ಒಂದೇ ಮಿಠಾಯಿ, ಅದು ಕೇಕ್, ಒಂದೇ ವಿಚಾರ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೇಕ್ ಅನ್ನೋದು ಒಂದೇ ಗೊತ್ತಿರೋ ಮಿಠಾಯಿ. ಅದಕ್ಕಾಗಿ ಅದನ್ನು ಪ್ರತಿ ಫಂಕ್ಷನ್ ಹಬ್ಬದಲ್ಲೂ, ಪ್ರತಿ ವಿಷಯದಲ್ಲೂ, ಸತ್ತರೂ, ಹುಟ್ಟಿದರೂ, ಮದುವೆಯಾದರೂ, ಎಲ್ಲದಕ್ಕೂ ಕೇಕನ್ನೇ. ಹಾಗೆ ನಮ್ಮ ದೇಶದಲ್ಲಿ ಹಾಗೆಲ್ಲ, ಪ್ರತಿಯೊಂದನ್ನು ಪ್ರತಿಯಾಗಿ ಬೇರೆ ಬೇರೆಯಾಗಿ ಉಪಯೋಗ ಮಾಡಿ ಅದರ ಸದ್ಬಳಕೆಯನ್ನು ಮಾಡುವುದರೇ ನಮ್ಮ ಲಕ್ಷಣವಾಗಿದೆ. ಮಿಠಾಯಿಗಳನ್ನೇ ತಗೊಳ್ಳಿ, ದೀಪಾವಳಿಯ ಮಿಠಾಯಿಗಳು ಬೇರೆ, ಯುಗಾದಿ ಹಬ್ಬದ ಮಿಠಾಯಿಗಳು ಬೇರೆ. ಹಾಗೆ ಪ್ರತಿ ಹಬ್ಬಕ್ಕೆ ವಾತಾವರಣಕ್ಕೆ ತಕ್ಕಂತೆ, ಆರೋಗ್ಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಂಡು ತಮ್ಮ ಆಹಾರ ಪದ್ಧತಿಗಳನ್ನು ರೂಢಿಸಿ ಜನರಿಗೆ ಅದರಿಂದ ಆರೋಗ್ಯ ಕೊಟ್ಟಿದ್ದಾರೆ. ಇಷ್ಟು ದಿನ ಬೆಳವಣಿಗೆ ಆದ ಅಥವಾ ವೈಜ್ಞಾನಿಕವಾಗಿ ಆಹಾರಗಳನ್ನು ತಿಳಿದು ಆಹಾರಗಳನ್ನು ತಿಂದರೂ ಮನುಷ್ಯನ ಜೀವನ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು, ಅಂದರೆ ಜೀವನ ತಮ್ಮ ಬದುಕುವ ವ್ಯವಸ್ಥೆ, ಮೊದಲಿನ ಜನರು ಕಡಿಮೆ ಎಂದರೆ 80-90 ವರ್ಷ 100 ವರ್ಷ ಬದುಕ್ತಿದ್ದೆ. ಆದರೆ ಈಗ ಈ ಎಲ್ಲಗಳನ್ನು ತಿಳಿದುಕೊಂಡು ಯಾರು ಈಗ 60-50 ವರ್ಷ ದಾಟ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ 20-30 ವರ್ಷದಲ್ಲಿ ಎಲ್ಲ ರೋಗಗಳು ಬರುತ್ತವೆ. ಕಾರಣ ನಮ್ಮ ಆಹಾರ. ಯಾಕೆಂದರೆ ಪ್ರತಿದಿನ 3 ಅಥವಾ 4 ಮಾಡೋ ತಪ್ಪಂದರೆ ನಾವು ತಿನ್ನುವ ಆಹಾರದಲ್ಲೇ ಒಂದು ತೊಂದರೆ ಇದೆ. ಹಾಗಂದರೆ ನಮ್ಮ ಅಜ್ಜಿ ಆಹಾರ ಏನು? ಅಜ್ಜಿ ಆಹಾರವು ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಪ್ರಾಂತ್ಯಕ್ಕೆ ತಕ್ಕಂತೆ ಬದಲಾಗಿರುತ್ತದೆ. ಈಗ ಹೇಗಾಗಿದೆ ಅಂದರೆ ಪಾಶ್ಚಾತ್ಯ ಪ್ರೋಟೀನ್ ಅನ್ನೋದು ಇಂಪಾರ್ಟೆಂಟ್, ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಪ್ರೋಟೀನ್ ತಿಂದರೆ ಮತ್ತೊಂದು ರೋಗವೇ ಬರುತ್ತದೆ. ಆದರೆ ನಮ್ಮ ಜನರು ಅದೇ ಪ್ರೋಟೀನನ್ನು ಹೇಗೆ, ಯಾವ ರೀತಿ, ಎಲ್ಲಿ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು ಅನ್ನೋದು ಹೇಳಿಕೊಟ್ಟಿರೋದೇ ನಮ್ಮ ಆಹಾರ ಪದ್ಧತಿ. ಅದನ್ನು ಜನರು ತಿಳಿದುಕೊಂಡು ನಮ್ಮ ದೇಶದ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಶೈಲಿಯೂ ಒಳ್ಳೆಯದಾಗುವುದು, ಅನಾರೋಗ್ಯದಿಂದ ತುಂಬ ಹೆಚ್ಚು ಕಾಲ ಬದುಕಲು ಸಹಾಯಕವಾಗುತ್ತದೆ ಅನ್ನೋದು ನನ್ನ ಮಾತು. ಹಾಗಂದರೆ ಏನು? ಈಗ ಇಂಗ್ಲೀಷ್ನಲ್ಲಿ ಹೇಳಿದರೆ ಜನಕ್ಕೆ ಒಳ್ಳೆಯದನ್ನಿಸ್ತದೆ, ಫೈಬರ್ ಡೈಟ್. ನಮ್ಮ ಅಜ್ಜಿಯವರು ನಮ್ಮ ಮನೆಯಲ್ಲಿ ಯಾವುದೇ ಒಂದು
ಮಾಡಿದರು. ಅದರಲ್ಲಿ ಉದಾಹರಣೆಗಾಗಿ ತೆಗೆದುಕೊಳ್ಳಿ, ಒಂದು ಡಿಶ್ದ ಹೆಸರು ಹೇಳಿ ನಾನು ಇಷ್ಟಪಡ್ತೀನಿ, ಒಂದು ನುಚ್ಚಿನ ಮುಟಗಿ ಅಥವಾ ತೌಡದ ಮುಟಗಿ. ತೌಡು ಅನ್ನೋದು ಕನ್ನಡದ ವರ್ಡು, ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಫೈಬರ್. ಜೋಳವನ್ನು ನೆನೆಯಿಟ್ಟು ಅದನ್ನು ಪೌಡರ್ ಮಾಡಿ ವಿತ್ ಹಸ್ಕ್, ಅದನ್ನು ಕಡಲೆಬೇಳೆಯೊಂದಿಗೆ ಅಥವಾ ಅನ್ನದ ಆಹಾರದೊಂದಿಗೆ ಅದರ ಮುಟ್ಟಿಗೆ ಮಾಡಿ ವಿದೌಟ್ ಆಯಿಲ್, ಯಾವುದು ಏನು ಪ್ರೊಸೆಸಿಂಗಲ್ಲಿ ಯಾವ ಫ್ರೈಯಿಂಗ್ ಪ್ರೊಸೆಸ್ಸೇ ಇಲ್ಲ ನಿಮಗೆ, ಹಾಗಾಗಿ ಟ್ರಾನ್ಸ್ ಫ್ಯಾಟ್ ಬರೋದೇ ಅನ್ನೋದೇ ಬರೋದೇ ಇಲ್ಲ. ಅದನ್ನು ತಿನ್ನೋದ್ರಿಂದ ಗುಡ್ ಫೈಬರ್ ಫ್ರಮ್ ದ ಮಿಲೆಟ್. ನೋಡಿ, ಮಧುಮೇಹ ಬಂದು ಇಷ್ಟು ವರ್ಷ ಆಯಿತು, ಎಲ್ಲರೂ ಆ ರಿಸರ್ಚ್ ಮಾಡಿ ಇದನ್ನು ತಿನ್ನಿ, ಚಪಾತಿ ತಿನ್ನಿ, ಅದನ್ನು ತಿನ್ನಿ, ರೊಟ್ಟಿ ತಿನ್ನಿ ಅಂತ ಹೇಳಿದರು. ಚಪಾತಿ ತಿಂದವರಿಗೆ ಮಾತ್ರ ಪರ್ಮನೆಂಟ್ ಮಧುಮೇಹ ಬರೋದು. ಈಗ ಅವರೇ ಕಂಡುಹಿಡಿದಿರೋ ಸತ್ಯ. ಯಾಕಂದರೆ ಗ್ಲುಟೀನ್ ಅನ್ನೋದು ನಮ್ಮ ಪಿತ್ತಕೋಶದ ಪ್ಯಾನ್ಕ್ರಿಯಾ ಜೀವಕೋಶಗಳನ್ನು ಕೊಂದು ನಮ್ಮನ್ನು ಪರ್ಮನೆಂಟಾಗಿ ಮಧುಮೇಹವನ್ನಾಗಿ ಮಾಡುತ್ತದೆ. ಆದರೆ ನಮ್ಮ ಹಿರಿಯರು ಈ ಸಿರಿಧಾನ್ಯಗಳನ್ನು ಉಪಯೋಗಿಸಿ, ಮೊದಲು ಏನಾಗ್ತಿತ್ತು, ಸಿರಿಧಾನ್ಯ ಅಂದರೆ ಬಡವರ ಆಹಾರ. ಈಗ 300 ವರ್ಷಗಳ ಒಂದು ತಂತ್ರಜ್ಞಾನಕ್ಕೆ ವೈಜ್ಞಾನಿಕ ತಿಳಿದುಕೊಂಡು ಈಗ 2023 ಇಯರ್ ಆಫ್ ಮಿಲ್ಲೆಟ್ಸ್ ಹೆಸರು. ಅಂದರೆ ನಮ್ಮ ಅಜ್ಜ ಈಗಿನ ವೈಜ್ಞಾನಿಕಗಿಂತ ತುಂಬ ಜ್ಞಾನನಾಗಿದ್ದ, ಬುದ್ಧಿವಂತನಾಗಿದ್ದ, ಹಾಗಾಗಿ ತಮ್ಮ ಸಿರಿಧಾನ್ಯಗಳನ್ನು ಉಪಯೋಗ ಮಾಡುವಲ್ಲಿ ಅವನು ಕೋಶ ಇಷ್ಟು ವರ್ಷ ರಿಸರ್ಚ್ ಮಾಡಿದ್ರೂ ಈಗ ಸಿರಿಧಾನ್ಯ ಯೂಸ್ ಮಾಡೋಂಥ ಇದೇ ಸಿಸ್ಟಮ್ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಅಜ್ಜಿ ತುಂಬ ಇಂಟೆಲಿಜೆಂಟ್ ಇದ್ದರು ಆಹಾರ ಪದ್ಧತಿಯಲ್ಲಿ. ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆಚರಣೆ ಆಗಲಿ ಉಪವಾಸ. ಈಗಿನ ಜನ ಉಪವಾಸ ಮಾಡೋದೇ ಮರೆತು ಬಿಟ್ಟಿದ್ದಾರೆ. ದಿನಕ್ಕೆ ಮೊದಲೆಲ್ಲ 2 ಮಾತ್ರ ಊಟ ಮಾಡ್ತಿದ್ರು, ಈಗ ದಿನಕ್ಕೆ 8 ಕಡಿಮೆ ಅಂದರೆ 8 ತಿಂತೀವಿ. ಸೊ ಈ ಉಪವಾಸದ ಪದ್ಧತಿ ಒಳ್ಳೆಯದ ಕೆಟ್ಟದ್ದ? ಈಗ ಎಲ್ಲರೂ ಫಾಸ್ಟಿಂಗ್ ವಿಂಡೋ, ನಾನ್ ಈಟಿಂಗ್ ವಿಂಡೋ ಇಂಗ್ಲೀಷಲ್ಲಿ ಹೇಳಿ ಮಾತಾಡ್ತಾ ಇದ್ದಾರೆ. ಇದೇ ಉಪವಾಸ, ಆರೋಗ್ಯಕ್ಕೆ ಸರ್ವರೋಗಕ್ಕೆ ಮದ್ದು ಅಂದರೆ ಉಪವಾಸ. ಫಾಸ್ಟಿಂಗ್ ವಿಂಡೋ 18 ಇರಬೇಕು. ಹೌದು, 8 ತಾಸದಲ್ಲಿ ತಿನ್ನಬೇಕು, 2 ತಿನ್ನೋದು. ಮೊದಲಾದರೂ ಹಿರಿಯರು 2 ತಿಂತಿದ್ರು, ಮಕ್ಕಳಿಗೆ ಮಾತ್ರ ಮತ್ತೆ ಮತ್ತೆ ತಿನ್ನಲು ಕೊಡ್ತೀವಿ. ಯಾಕಂದರೆ ಮಕ್ಕಳು ಯಾವಾಗಲೂ ರೆಸ್ಟಲ್ಲಿ ಇರ್ತಾ ಇದ್ದಿಲ್ಲ, ಆಟನೇ ಆಡೋದು. ಅವ್ರಿಗೆ ಅವ್ರಿಗೆ ಹೇಳ್ತಿದ್ರು ಮಕ್ಕಳಿಗೆ ಹರೆ ಅನ್ನೋದು ಕಾಲಲ್ಲಿ ಇರ್ತದೆ, ತಲೆಯಲ್ಲಿ ಇರೋದಿಲ್ಲ ಅಂತ. ಯಾಕಂದರೆ ಅವರು ಮಲಗಿದಾಗ ಮಾತ್ರ ರೆಸ್ಟ್, ಅಂದರೆ ಎಷ್ಟು ತಿನ್ನುತ್ತಾರೆ ಅಷ್ಟು ಅದನ್ನು ಖರ್ಚು ಮಾಡ್ತಾರೆ. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಫಿಸಿಕಲ್ ವರ್ಕ್ ಕಡಿಮೆ, ಮೆಂಟಲ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಊಟ ಮಾಡಿ ಎಸಿ ಕಾರಲ್ಲಿ ಕೂತ್ಕೊಂಡು ಮತ್ತೆ ಆಫೀಸಲ್ಲಿ ಒಂದು ಎಸಿ ಚೇಂಬರಲ್ಲಿ ಕೂತ್ರೆ ರೋಗವೇ ಬರುತ್ತದೆ. ಹಾಗಾಗಿ 2 ಆಹಾರ ನಮ್ಮ ಜೀವನ ಶೈಲಿಯ ಮೊದಲನೇ. ಈಗ ನಾವು ಹೇಳಿ ಅದನ್ನು 18 ಫಾಸ್ಟಿಂಗ್, 16 ಫಾಸ್ಟಿಂಗ್, 8 ವಿಂಡೋ, ಈಟಿಂಗ್ ವಿಂಡೋ, ಹೀಗೆ ಎಲ್ಲ ನ್ಯೂ ಪ್ರೋಟೋಕಾಲ್ ಬರ್ತದೆ. ಜನರು ಈಗ ಅದನ್ನು ಫಾಸ್ಟಿಂಗ್ ವಿಂಡೋ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಇದೇನು ದೊಡ್ಡ ವಿಷಯವಲ್ಲ, ನಮ್ಮ ದೇಶದ ಪದ್ಧತಿಯಲ್ಲಿ ಅನುಗುಣವಾಗಿ ಇದ್ದ ಪದ್ಧತಿಯೇ ಅದನ್ನು ನಾವು ಮರೆತು ಹೋಗಿ ಪಾಶ್ಚಾತ್ಯರು ಈಗ ಅದನ್ನು ತಿಳಿದುಕೊಂಡು ಈಗ ವಾಪಸ್ ಅದನ್ನು ಮಾಡಿದಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2 ಸರ್ ಮಕ್ಕಳು 3 ತಿನ್ನಬಹುದು, ಆದರೆ 2 ಊಟದ ಮಧ್ಯೆ ಕಡಿಮೆ ಅಂದರೆ 5-6 ಗ್ಯಾಪ್ ಇರಬೇಕನ್ನೋದು ನಂದು ವಿಶ್ವಾಸ. ಅದಕ್ಕೆ ಹೇಳ್ತಾ ಇದ್ದರು, ಹೊತ್ತು ಮೂಡುವ ಮುಂಚೆ ಊಟವನ್ನು ಮುಗಿಸಿ. ಈಗೆಲ್ಲರೂ ಅರ್ಲಿ ಡಿನ್ನರ್ ಇಂಗ್ಲೀಷ್ನಲ್ಲಿ ಹೇಳಿದರೆ ಅದು ಬದಲಾಗ್ತದೆ, ಆಗೋದಿಲ್ಲ. ಆದರೆ ಸ್ವಲ್ಪ ಜನರಿದ್ದಾರೆ ರಾತ್ರಿ 10 ಊಟ ಮಾಡಿ ಆರೋಗ್ಯವಾಗಿದ್ದಾರೆ, ಸರ್ ಅವ್ರದ್ದು ವಿಷಯ ಹೇಗೆ? ನೋಡಿ, 2 ಥರದ ಜನರು. ಒಬ್ಬರು ದೈಹಿಕವಾಗಿ ತುಂಬ ಕೆಲಸ ಮಾಡೋರು, ಏನೇ ತಪ್ಪು ಆಹಾರ ತಿನ್ನಿ, ನಾನು ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಹೊಲದಲ್ಲಿ ಕೆಲಸ ಅಥವಾ ಲೇಬರ್ ಕ್ಲಾಸ್ ಮಾಡೋನಿಗೆ ದಿನಾ ಕೇಕ್ ಕೊಡಿ, ದಿನಾ ಸ್ವೀಟ್ಸ್ ಕೊಡಿ, ಬಟ್ ಅವನು ಏನು ಮಾಡ್ತಾನೆ, ತನ್ನ ದೈಹಿಕವಾಗಿ ಆ ತಿಂದಿರೋ ಆಹಾರವನ್ನು ಅರಗಿಸಿ ರೋಗ ಅದಕ್ಕೆ ಆಹಾರದಲ್ಲಿ ಯಾವುದೇ ವಿರುದ್ಧ ಆಹಾರ ತಿನ್ನಿ, ಅಪಥ್ಯ ಆಹಾರ ತಿಂದು ವ್ಯಾಯಾಮ ಮಾಡಿದರೆ ನಿಮ್ಮ ರೋಗ ಬರೋದಿಲ್ಲ. ಆದರೆ ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ವ್ಯಾಯಾಮ ಮಾಡದೆ ತಪ್ಪು ಆಹಾರನ ತಿಂದು ರೋಗವನ್ನು ನಾವೇ ಕರೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಟಾಪಿಕ್ನ ಹೆಸರು ನಾನು ಕೊಟ್ಟಿರೋದು ನಮ್ಮ ಅಜ್ಜಿ ಯಾರು ನಮ್ಮ ಆರೋಗ್ಯಕ್ಕೆ. ಏಕೆ ಅಂದರೆ ಈಗೆಲ್ಲರ ಕದ್ರೆ ಏನು ತಿನ್ಬೇಕು ಸರ್, ನಮ್ಮ ಅಜ್ಜಿ ಏನು ತಿಂತೀವಿ ಅದನ್ನು ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದೇ ಒಂದು ಈ ಮಾತಿನಿಂದ ನಾನು ಎಲ್ಲ ಜನರಿಗೆ ಕೇಳುಗರಿಗೆ ಒಂದು ಮೆಸೇಜ್ ಕೊಡಲು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಹಬ್ಬಗಳು, ಹಬ್ಬವು ಆಚರಣೆಯಾಗಿ ಮಾಡಿದ್ದು ಆ ರೀತಿಯ ಆಹಾರವನ್ನು ತಿನ್ನು, ಬಟ್ ಹಬ್ಬವು ಈಗ ಆಡಂಬರವಾಗಿದೆ, ಅದನ್ನು ಸ್ಟೈಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಮತ್ತೆ ವಾಪಸ್ ಕೇಕ್ ತಂದೆ ತಿನ್ನೋದು ಅದು ತಪ್ಪು. ಉದ್ದೇಶ ಹಬ್ಬದ್ದು ಎಣ್ಣೆಯ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿದರೆ ದೀಪಾವಳಿಯಲ್ಲಿ ಚಳಿಗಾಲ ಬರೋಕ್ಕಿಂತ ಮುಂಚೆ ನಮಗೆ ರೂಕ್ಷತೆ ಹೆಚ್ಚಾಗಬಾರ್ದಂತ ಅದನ್ನು ಒಂದು ಆಚರಣೆಯಾಗಿ ಮಾಡಿ ಪ್ರತಿದಿನ ಅಭ್ಯಂಗ ಮಾಡಿಕೊಳ್ಳಿ. ನೀವು ಹಬ್ಬವಾದರೂ ಅವತ್ತು ಮಾಡ್ಕೋತಾರೆ, ಒಬ್ಬೊಬ್ಬರು ಬ್ಯುಸಿ ಲೈಫಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಹಬ್ಬನಿಂದ ಸ್ಟಾರ್ಟ್ ಆಗಲಿ ಅಂತ ಇರೋದು. ಎಲ್ಲ ಸ್ನಿಗ್ಧ ಆಹಾರಗಳನ್ನು ಉಂಡೆ ಯಾವುದು ಮಾಡಿದರೂ ಅದರಿಂದ ಒಳ್ಳೆಯ ಆಹಾರಗಳನ್ನ ನೋಡಿಕೊಂಡೇ ನಾವು ತಿಂತಾ ಇದ್ವಿ. ಆಮೇಲೆ ಯಾವುದನ್ನು ತಿಂದರೆ ಅವತ್ತು ಏನು ತಿನ್ನಬಾರ್ದು ಅನ್ನೋದು ಡೂಸ್ ಆ್ಯಂಡ್ ಡೋಂಟ್ಸ್ ಮನೆಯಲ್ಲೇ ಗೊತ್ತಿತ್ತು. ಅವತ್ತು ಆ ಡಿಶ್ಗಳನ್ನು ಮಾಡ್ತಾನೆ ಇದ್ದಿದ್ದಿಲ್ಲ. ಈಗ ಹಾಗಿಲ್ಲ, ಬಫೆ ಸಿಸ್ಟಮ್, ಕಾಂಟಿನೆಂಟಲ್ ಫ್ರೂಟ್ಸ್ ಎಲ್ಲ ಒಟ್ಟಿಗೆ ತಿನ್ನೋ ಕಾಲ ಬಂದಿದೆ, ಅದು ತಪ್ಪು. ನೀವು ತಿನ್ನುವುದಾದರೆ ಹೊಟ್ಟೆ ತುಂಬ ಹಣ್ಣೇ ತಿನ್ನಿ,
ಅದಕ್ಕೆ ಹೇಳಿದ ಹಿರಿಯರು ಹಸಿದು ಬಂದು ಹಣ್ಣು ತಿಂದು ಉಂಡು ಕಬ್ಬು ತಿನ್ನಿ ಅಂತ. ಸಿ ಏನಿದ್ರ ಮೀನಿಂಗ್ ಏನಿರ್ಬೋದು, ಹಸಿದಾಗ ನಾವು ನಮ್ಮ ಬಾಡಿಗೆ ಹಣ್ಣನ್ನು ತಿನ್ನೋದ್ರಿಂದ ಆಲ್ ಮೈಕ್ರೋನ್ಯೂಟ್ರಿಯಂಟ್ಸ್ ಎಲ್ಲ ನಮ್ಮ ಬಾಡಿಗೆ ತಾಕ್ತದೆ. ಸರ್ ಉಂಡು ಕಬ್ ತಿನ್ಬೇಕು, ಹಸಿವಿದ್ದಾಗ ಕಬ್ ತಿನ್ನಬಾರ್ದ? ಹೌದು, ಕರೆಕ್ಟು. ನೀವು ಊಟ ಮಾಡಿ ಕಬ್ ತಿಂದರೆ ದ ಶುಗರ್ ಕಂಟೆಂಟ್ ಇರೋ ಸಕ್ಕರೆ ನಿಮ್ಮ ಸಡನ್ ಆಗಿ ಗ್ಲೈಸಿಮಿಕ್ ಇಂಡೆಕ್ಸನ್ನು ರೀಚ್ ಮಾಡ್ತದೆ. ಊಟದ ಮುಂಚೆ ತಿಂದರೆ ನೀವು ಮುಂದೆ ಆಹಾರ ತಿನ್ನೋ ಆಹಾರ ತಿನ್ನೋಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿ ನೀವು ಊಟ ತಿನ್ನೋದೇ ಇರ್ಬೋದು. ಅದಕ್ಕೆ ಊಟ ಆದಮೇಲೆ ಎಂಡೆಯಲ್ಲಿ ಕಬ್ಬಣ್ಣ ತಿಂದರೆ ನೀವು ತಿಂದಿರೋ ಆಹಾರ ಮೇಲೆ ನೀವು ಕಬ್ಬಣ್ಣ ಸ್ವಲ್ಪ ತಿನ್ಬೋದು, ತುಂಬ ತಿನ್ನೋಕ್ಕಾಗೋದಿಲ್ಲ. ಸೊ ಅದು ಒಂದು ಉದ್ದೇಶವಾಗಿತ್ತು. ಇಂಥ ಎಲ್ಲ ಮಾತುಗಳನ್ನು ಅವರು ಹೇಳಿರೋದು ಯಾಕೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗಿ ಅವರು ಪ್ರಯತ್ನ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಅದನ್ನು ಆಚರಣೆಯಾಗಿ ತಂದರು. ಅಷ್ಟೇನು ಸೈಂಟಿಫಿಕ್ ಬುಕ್ಕಲ್ಲಿ ಬರೆದಿಡದೇ ಇರೋದು ಯಾಕೆ? ಯಾಕೆ ಬರೆದಿಟ್ಟಿಲ್ಲ ಅಂದರೆ ಜನ ರೂಢಿ ಮಾಡಿಬಿಟ್ಟಿದ್ರು, ಅವ್ರು ಎಲ್ಲರೂ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಈಗ ನಾವು ಎಲ್ಲರಿಗೂ ಯಾರಿಗಾದರೂ ಬುಕ್ ಇದೆಯಾ, ವಾಟ್ಸಪ್ ಹೇಗೆ ಯೂಸ್ ಮಾಡಬೇಕು, ಫೇಸ್ಬುಕ್ ಯೂಸ್ ಮಾಡೋದಿಲ್ಲ, ಯಾಕೆ ಎಲ್ಲರಿಗೂ ರೂಢಿಯಾಗಿದೆ. ಏನನ್ನು 1 ವರ್ಷದ 2 ವರ್ಷದ ಮಕ್ಕಳಿಗೆ ಕೊಟ್ಟರು ವಾಟ್ಸಪ್ ಫೇಸ್ಬುಕ್ಕು ಮೊಬೈಲ್ ಆಪರೇಟ್ ಮಾಡ್ತಾರೆ, ಇದನ್ನು ಬುಕ್ಕಲ್ಲಿ ಬರೆದಿಟ್ಟಿಲ್ಲ. ಅದೇ ರೀತಿ ನಮ್ಮ ಜನರು ಬರೆದು ಇಡದೇ ಇದ್ದದ್ದಕ್ಕೆ ಅದು ರೂಢಿಯನ್ನಾಗಿ ಮಾಡಿ ಜನರನ್ನು ಅದನ್ನೇ ಆಚರಣೆಯನ್ನಾಗಿ ಮಾಡಿ ಅದನ್ನು ಉಪಯೋಗ ಪಡ್ಕೊಳ್ಳೋ ಥರ ಮಾಡಿದರು. ಒಂದು ಮತ್ತು ಸರ್ ಈಗ ಎನಿಮಲ್ಲು ಪ್ಲಾಂಟ್ ಫುಡ್ಡು ಎಲ್ಲ ಡಿಫ್ರೆನ್ಸ್ ಆಗ್ತಾ ಇದೆ. ಕರೆಕ್ಟ್. ಮೊದಲಿನ ದನಗಳು ಪ್ರಾಣಿಗಳು ಒಳ್ಳೆಯ ಪ್ರಾಣಿಗಳು, ಈಗೆಲ್ಲ ಹೈಬ್ರಿಡ್ ದನಗಳು ಬಂದು ಅದರಿಂದ ಬರೋ ಪ್ರೋಟೀನಿಂದ ದೇಹಕ್ಕೆ ತುಂಬ ರೋಗಗಳು ಬರ್ತಾ ಇದೆ. ನೀವು ಇಂಡಿಯನ್ ಬ್ರೀಡ್ ಕೌಸ್ ಮಿಲ್ಕ್ ಎಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯವೇ ಬರುತ್ತದೆ, ಯಾವುದಾಗೂ ತೊಂದರೆಗಳಾಗೋದಿಲ್ಲ. ಬಿಕಾಸ್ ಈಗಿನ ದನಗಳು ತುಂಬ ಹೈಬ್ರಿಡು ಹಾರ್ಮೋನ್ ಇನ್ಫ್ಲುಯೆನ್ಸ್ ಮಿಲ್ಕಿಂಗ್ ಎಲ್ಲ ಮಾಡಿ ಅದನ್ನು ತಿನ್ನೋದ್ರಿಂದ ಅನಾರೋಗ್ಯಗಳೇ ಬರ್ತವೆ. ಹಾಗಾಗಿ ನಾವು ಸಾವಯವ ಕೃಷಿ ಈಗ ತುಂಬ ಹೆಸರನ್ನು ಪಡಿತಾ ಇದೆ. ಯಾಕೆ? ಇಷ್ಟು ದಿನ ಹೆಚ್ಚಿಗೆ ಕ್ರಾಪನ್ನು ತೆಗಿಯೋಕ್ಕೆ ಹೋಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿವಿ. ಹೆಚ್ಚಿಗೆ ಕ್ರಾಪ್ ಬರ್ತದೆ, ಈಗ 1 ಗ್ರಾಮ್ನಲ್ಲಿ 10 ಕೆಜಿ ಬರ್ತದೆ. ಬಟ್ ಮೊದಲಿನ ಜೋಳ ಬರೋದು 1 ಕೆಜಿಗೆ 1/2 ಕೆಜಿನೇ ಬಂದರೆ ಒಳ್ಳೆಯ ಜೋಳ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದು ಸಿಗ್ತಾ ಇತ್ತು. ಸೊ ಹಾಗಾಗಿ ಈಗ ಮತ್ತೆ ಸಾವಯವ ಗೊಬ್ಬರ, ಇಂಡಿಯನ್ ಮೆಥಡ್ ಆಫ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಎಲ್ಲ ರಿಫೈನ್ಡ್ ಆಯಿಲ್ ಅಂತ ಇಷ್ಟು ದಿನ ತಿಂದು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಯಿತು, ಯಾರೂ ಬದುಕಲಿಲ್ಲ. ಈಗ ತಿಳಿತು, ಓಕೆ, ಇಂಡಿಯನ್ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಇಸ್ ದ ಸ್ಟ್ಯಾಂಡರ್ಡ್. ಅದಕ್ಕೆ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲೇ ಫ್ರೆಶ್ ತೆಗೆದುಕೊಡೋದು ಆ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ, ನಮಗೆ ಗೊತ್ತಿರೋದನ್ನು ಗೊತ್ತಿದ್ದು ನಾವು ಪ್ರಾಕ್ಟೀಸ್ ಮಾಡದೆ ಪಾಶ್ಚಾತ್ಯರನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡಿದ್ದು ಇಷ್ಟು ದಿನ ಸಾಕಾಗಿದೆ. ನಾವು ಇಲ್ಲಿವರೆಗೆ ನಡೆದ ಹಾದಿ ರಿವರ್ಸ್ ಆಗಿತ್ತು. ಸೊ ಆಲ್ರೆಡಿ ನಮಗೆ ಗೊತ್ತಿದ್ದ ಹಾದಿಯಲ್ಲೇ ಇರೋದನ್ನು ನಾವು ವಾಪಸ್ ಹೋದರೆ ನಮ್ಮ ಆರೋಗ್ಯ ಮುಂಬರುವ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಲ್ಲ, ಈ ರಾಜರೋಗಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹೇಗೆ ನೋಡಿ, ಮೊದಲೆಲ್ಲ 60, 70, 80 ವರ್ಷಕ್ಕೆ ಶುಗರ್ ಸಕ್ಕರೆ ಕಾಯಿಲೆ ಬರ್ತಿತ್ತು. ಈಗ 25-30 ವರ್ಷದವರಿಗೆ ಹಾರ್ಟ್ ಅಟ್ಯಾಕು ಶುಗರು ಬರ್ತದೆ. ಯಾಕೆ? ನಾವು ತಿನ್ನುವ ಆಹಾರ. ಎಕ್ಸಾಂಪಲ್, ಯಾವಾಗ ನಾವು ನಮ್ಮ ಬೇಕಾಗುವ ವಸ್ತುಗಳನ್ನು ಆಗಲಿ ಜೋಳ ಆಗಲಿ ಹಿಟ್ಟಾಗಲಿ ಯಾವಾಗ ಮಾರ್ಕೆಟಿಂದ ಪರ್ಚೇಸ್ ಮಾಡಿ ತರಕತ್ತರು, ಫುಡ್ ಆಸ್ ಎ ಇಂಡಸ್ಟ್ರಿ ಯಾವಾಗ ಅಲ್ಲಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಆಯಿತು, ಅವರು ನಮ್ಮನ್ನೆಲ್ಲರನ್ನು ಹಾಳು ಮಾಡಿದ್ರು. ಸೊ ಹಾಗಾಗಿ ನಮಗೆ ಬೇಕಾಗಿರೋ ವಿತ್ ಫೈಬರ್ ಇರೋ ಫುಡ್ ಅನ್ನು, ಲೈಕ್ ಈಗ ಮೈದಾ, ಬಿಳಿ ರವ, ಬೇಕರಿ ಪ್ರಾಡಕ್ಟ್ಸ್, ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಎಷ್ಟೋ ತೊಂದರೆಗಳನ್ನು ನಾವು ನಮ್ಮ ದೇಹಕ್ಕೆ ಬರದೇ ಇರುವ ಹಾಗೆ ಮಾಡಿಕೊಳ್ಳಬಹುದು. ಹಾಗಾಗಿ ನಮ್ಮ ಅಜ್ಜಿ ಆಹಾರ ಅಂದರೆ ಮನೆಯಲ್ಲೇ ತಯಾರಿಸಿದ ನೈಸರ್ಗಿಕವಾಗಿ ಬಂದ ಧಾನ್ಯಗಳನ್ನು ಉಪಯೋಗಿಸಿ ಅಡುಗೆ ಮಾಡಿ ಅದನ್ನೇ ತಿನ್ನುವ ಪದ್ಧತಿಯೇ ನಮಗೆ, ಬಿಕಾಸ್ ಅದು ನಮಗೆ ಬೇಕಾಗಿರೋ ಫೈಬರ್ ಇರ್ತದೆ. ಅದರಲ್ಲಿ ಫೈಬರ್ ಅಂತ ನೋಡಿ, ಈಗ ನ್ಯೂಟ್ರಿ ಚಾಯ್ಸ್ ಅಂತ ಬಿಸ್ಕೆಟ್ಸ್ ಬರ್ತದೆ, ಅದರಲ್ಲಿ ತೌಡು ಹಾಕಿ ಮಾಡಿರೋದು. ಅದೇ ನಾವು ಮನೆಯಲ್ಲಿ ತಿಂದರೆ ಅದು ಬೇಜಾರು ಪಡ್ಕೋತೀವಿ. ಸೊ ಈ ರೀತಿಯಾದ ಆಹಾರಗಳನ್ನು, ಸಿಂಪಲ್ ಜ್ವರ ಬಂದರೆ ಹುಳಿ ಮನೆಯಲ್ಲಿ 3-4 ಡೇಸ್ ಮನೆಯಲ್ಲಿ ಹುಳಿ ಸಂಗಟಿ ಅಂತ ಮಾಡಿ ಕುಡಿತಾ ಇದ್ರು. ನೆಗಡಿ ಬಂದರೆ, ತುಂಬ ಶೀತ ಆದರೆ ಪೆಪ್ಪರ್ ಮೆಣಸಿನಕಾಳಕ್ಕಿ ಮೋದಕಗಳನ್ನು ಕಡುಬುಗಳನ್ನು ಮಾಡಿಕೊಟ್ಟು ಅದರಿಂದನೇ ಕಡಿಮೆ ಆಗ್ತಿತ್ತು ವೈರಲ್ ಇನ್ಫೆಕ್ಷನ್ಸ್. ಇದೆಲ್ಲ ಯಾವಾಗ ಜನರಿಗೆ, ಯಾವಾಗ ಕೊರೋನಾದಿಂದ ಜನರಿಗೆ ಆರಾಮ ಆಗದೇ ವಿಷಯ ಗೊತ್ತಾಯಿತು, ಆವಾಗ ಆಯುರ್ವೇದ ಮತ್ತು ನಮ್ಮ ಅಜ್ಜಿಯ ಊಟದ ಇಂಪಾರ್ಟೆನ್ಸ್ ಹೆಚ್ಚಾಗಿದೆ. ಈ ಒಂದು ಕಾಲ ಬಂದಿದೆ, ಇದರಿಂದಾಗಿ ಪಾಶ್ಚಾತ್ಯರ ಆಹಾರವನ್ನು ಬಿಟ್ಟು ನಮ್ಮ ದೇಶೀಯ ಆಹಾರವನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ದೇಶೀಯ ಬ್ರೀಡ್ಗಳಿಂದ ಬರುವ ಆಹಾರಗಳನ್ನು ಸೇವಿಸಿ ಅದನ್ನು ಬೆಳವಣಿಗೆ ಮಾಡೋರಿಗೆ ಹೆಲ್ಪ್ ಮಾಡಿ ಅದರಿಂದ ನಮ್ಮ ದೇಶದ ಜನರ ಆರೋಗ್ಯವನ್ನು ಇಂಪ್ರೂವ್ ಮಾಡಬೇಕು. ಇದೇ ನನ್ನ ಈ ಅಜ್ಜಿಯ ಆರೋಗ್ಯದ ಒಂದು ಗುಟ್ಟು. ಅಜ್ಜಿಯವರು ಯಾವಾಗಲೂ ಮನೆಯವರಿಗೆ ಬೇಕಾದದ್ದನ್ನು ಕೆಲವೊಂದು ಪ್ರಿಸರ್ವ್ ಮಾಡೋ ಫುಡ್ ಅನ್ನು ಮಾಡಿ ಇಡ್ತಾ ಇದ್ರು, ಕೆಲವೊಂದು ಡ್ರೈ ಫ್ರೂಟ್ಸ್ ಉಂಡಿಗಳನ್ನಾಗಲಿ. ಈಗ ಜನರಿಗೆ ಎಲ್ಲ ಹೆಚ್ಚಾಗಿದೆ, ಡ್ರೈ ಫ್ರೂಟ್ಸ್ ಒಳ್ಳೆಯದಂತ ದಿನಪೂರ್ತಿ ಅದನ್ನೇ ತಿಂದರೆ ರೋಗವೇ ಬರ್ತಾರೆ, ರೋಗವೇ ಬರುತ್ತದೆ, ನಿಮ್ಮಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ತಪ್ಪಿ ಹೋಗಿ ಕೆಲವೊಂದು ರೋಗಗಳು ಬರ್ತದೆ. ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್, ಅದಕ್ಕೆ ಒಂದು ಸಂಗ್ರಾಹಿ ಮತ್ತು ಪರಿಗ್ರಾಹಿ. ಟೋಟಲ್ ಊಟದ ಪ್ಲೇಟ್ ಹೇಗಿರಬೇಕು, ಒಂದು ಕುಕ್ಕಿಂಗ್ ಡಿಶ್ ಹೇಗಿರಬೇಕು, ಅದನ್ನು ಸಕಟ್ ನಮ್ಮದೇ ಜನರು ಹೇಳಿದ್ದಾರೆ. ಸೊ ಈ ರೀತಿಯಾದ ವಾಗಿ ಮಾಡುವುದರಿಂದ ಒಳ್ಳೆಯ ರೀತಿ ಆರೋಗ್ಯ ಮತ್ತು ಆಯುಷ್ಯವೂ ವೃದ್ಧಿಯಾಗುವುದಂತೂ ಹೇಳಿ
ಇದಕ್ಕೆಲ್ಲ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಥವಾ ನಾವು ರೋಗಕ್ಕೆ ತಕ್ಕಂತೆ ಆಹಾರ ಪದ್ಧತಿಗಳು, ಆರೋಗ್ಯವಾಗಿರೋರು ಹೇಗೆ ಆರೋಗ್ಯವಾಗಿರಬೇಕನ್ನೋ ಆಹಾರ ಪದ್ಧತಿಗಳನ್ನು ನಾವು ಕೆಲವೊಂದು ಡಿಸ್ಪ್ಲೇನೂ ಮಾಡಿದ್ದೀವಿ, ಅಥವಾ ಸೆಪರೇಟ್ ಕನ್ಸಲ್ಟೇಷನ್ ಮಾಡಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯನ್ನು ಪಡೆದುಕೊಳ್ಳಿ. ಶಾಪುರಲ್ಲಿರೋ ಶ್ರೀ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯವನ್ನು ವಿಸಿಟ್ ಮಾಡಿ. ಯಾವುದೇ ರೋಗ ಇರಲಿ, ಬೆನ್ನು ನೋವು ಇರಲಿ, ಮೊಣಕಾಲು ನೋವು ಇರಲಿ, ಅಥವಾ ಜ್ವರ ಬರಲಿ, ಕೆಮ್ಮು ಬರಲಿ, ಎಲ್ಲ ರೋಗಗಳಿಗೆ ಇಲ್ಲಿ ನಾವು ನಮ್ಮದೇ ಆದ ಆಹಾರ ಪದ್ಧತಿ, ಅದು ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿಗಳನ್ನು ಹೇಳ್ತಾ ಇದ್ದೀವಿ. ಸರ್, ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿ ಅಂದ ಮತ್ತೆ ಅಜ್ಜಿ ಆಹಾರಕ್ಕೆ ಏನಾದರೂ ಬದಲಾವಣೆ? ಏನು ಬದಲಾವಣೆ ಇರುತ್ತದೆ ಇಲ್ಲಿ? ಸ್ಟಿಲ್ ನಾವು ಹೆಚ್ಚಿಗೆ ವೈದ್ಯರಾಗಿ ವೈದ್ಯಕೀಯವಾಗಿ ವಿಚಾರವಾಗಿ ಆಹಾರಗಳನ್ನು ಎಷ್ಟು ಕ್ವಾಂಟಿಟಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಕಾಲ ಗ್ಯಾಪ್ ಇಡಬೇಕು, ಇವುಗಳನ್ನೆಲ್ಲ ನಿಮಗೆ ಮನನ ಮಾಡಿಕೊಡ್ತೇವೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ಒಂದೇ ವಿಷಯದಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ. ಯಾಕೆ? ಎಲ್ಲರಿಗೂ ಬೇರೆ ಬೇರೆ ರೋಗಗಳು, ಬೇರೆ ಬೇರೆ ಬಾಡಿ ಸ್ಟ್ರಕ್ಚರ್ ಇರ್ತದೆ, ಬೇರೆ ಬೇರೆ ಪ್ರಕೃತಿ ಇರ್ತದೆ. ಇದರ ತಕ್ಕಂತೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿಸಿ ತಿದ್ದುಪಡಿ ಮಾಡಿ ಕಳಿಸಿಕೊಡ್ತೇವೆ. ಎಲ್ಲರಿಗೂ ಒಂದೇ ಡೈಟ್ ಚಾರ್ಟ್ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಅಜಿಆರ್ ಅನ್ನೋದು ಹೆಸರು, ಟೈಟಲ್ ಇವತ್ತಿನ ಮಾತಾಡೋ ವಿಷಯ. ಆದರೆ ನಮ್ಮ ದೇಶದ ಆಹಾರ ಪದ್ಧತಿ ನಮ್ಮ ಆರೋಗ್ಯ ಅನ್ನೋದೇ ನಾನು ಈ ಕೊಡುವ ವಿಷಯದ ಮಹತ್ವವನ್ನು. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸದುಪಯೋಗ ಪಡೆಯಲು ವೈದ್ಯರನ್ನು ಭೇಟಿಯಾಗಿ ನಮ್ಮ ದೇಶದ ಯುಕ್ತ ಆಹಾರವನ್ನು ಪಡೆದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಇಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರುವಲ್ ಹೈಜಿನ್ ಡೇ. ಈ ದಿನದ ಅಂಗವಾಗಿ ಮಹಿಳೆಯರ ಆರೋಗ್ಯ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನ ಮೂಡಿಸಲಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ತಿಳಿಸಿಕೊಡಿ, ಈ ಒಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರುವಲ್ ಹೈಜಿನ್ ಡೇ ಅನ್ನ ಯಾಕಾಗಿ ಆಚರಣೆ ಮಾಡಲಾಗುತ್ತೆ, ಇದರ ಮಹತ್ವ ಏನು ಅಂತ?
1: ಓಕೆ, ಮೆನ್ಸ್ಟ್ರುವಲ್ ಹೈಜಿನ್ ಅದು ತಿಳ್ಕೊಳೋಕ್ಕಿಂತ ಮುಂಚೆ ವಾಟ್ ಈಸ್ ಮೆನ್ಸ್ಟ್ರುರೇಷನ್ ಗೊತ್ತಾಗಬೇಕು. ಈಗ ಮೆನ್ಸ್ಟ್ರುರೇಷನ್ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಲೈಫ್ ಸೈಕಲ್ ಆಫ್ ಅ ಗರ್ಲ್. ಸೊ ಮೆನ್ಸ್ಟ್ರುರೇಷನ್ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗ್ತೈತಿ, ವಿ ಕಾಲ್ ಇಟ್ ಆಸ್ ಮೆನಾರ್ಕ್. ಫಸ್ಟ್ ಟೈಮ್ ಪೀರಿಯಡ್ಸ್ ಮುಟ್ಟಾಗ್ತೈತಿ ಹುಡುಗಿಯರಿಗೆ, ಸೊ ದಟ್ ಇಸ್ ಕಾಲ್ಡ್ ಆಸ್ ಮೆನಾರ್ಕ್. ಸೊ ಇಟ್ ಈಸ್ ಇನ್ ದ ಅರೌಂಡ್ ಪ್ಯೂಬರ್ಟಿ ಸ್ಟೇಜ್. ಸೊ 10 years ಆಯ್ತು ಅಪ್ ಟು 16 years, 10 to 16 years ಯೂಶಲಿ ಪೀರಿಯಡ್ಸ್ ಆಗ್ತೈತಿ, ದಟ್ ಫಸ್ಟ್ ಪೀರಿಯಡ್. ಈಗ ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಈ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಈಗೀಗ ಏನಾಗತ್ತೈತಿ, ಜಲ್ದಿನ ಬರಾಕತ್ತೈತ್ರಿ. ಸೊ ಅದೆಲ್ಲ ಲೈಫ್ ಸ್ಟೈಲ್ ಸಂಬಂಧ ಆಗ್ತಾ ಇದೆ, ಬಟ್ ಯೂಶಲಿ 10 to 16 years ಒಳಗ ಅವ್ರಿಗೆ ಫಸ್ಟ್ ಮೆನ್ಸ್ಟ್ರುರೇಷನ್ ಆಗ್ತೈತಿ. ಸೊ ಫಸ್ಟ್ ಟೈಮ್ ಆದ ತಕ್ಷಣ ಇಟ್ ಈಸ್ ವೆರಿ ಅಫ್ರೇಡ್ ಫುಲ್ ಫಾರ್ ದ ಸ್ಟೂಡೆಂಟ್. ಸೊ ಅವ್ರಿಗೆ ಗೊತ್ತಿರಲ್ಲ ವಾಟ್ ಅದು. ಸೊ ಅದ್ರ ಬಗ್ಗೆ ನಾವು ಮುಂಚಾಗೆ ಸ್ಟೂಡೆಂಟ್ಗೆ ಎಡುಕೇಟ್ ಮಾಡ್ಬೇಕು. ಸೊ ಈ ಸ್ಟೇಜ್ ದಲ್ಲಿ ಈ ಏಜ್ ದಲ್ಲಿ ಹಿಂಗ್ ಆಗ್ಬಹುದು, ಅದು ಆದ್ರೆ ಅದೇನು ಸಮಸ್ಯೆ ಅಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ. ಸೊ ಅದು ನಾವು ಮನೆ ಕೂಡ ಹೈಜೀನ್ ಬಗ್ಗೆ ಅಥವಾ ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಏನಿಲ್ಲ ಹೇಳ್ಕೊಡ್ಬಹುದು. ಸೇಮ್ ಇನ್ ದ ಸ್ಕೂಲ್ಸ್ ಆಲ್ಸೋ, ಸ್ಕೂಲ್ದಾಗ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೇಕು, ಟಾಕ್ಸ್ ಕಂಡಕ್ಟ್ ಮಾಡ್ಬೇಕು. ಸೊ ಇದು ಮಾಡೋದ್ಕಿಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಅವರಿಗೆ ದೇ ಆರ್ ಹ್ಯಾವಿಂಗ್ ದಟ್ ಕಾನ್ಫಿಡೆಂಟ್, ಹಾಪ ಇದು ನನ್ಗೆ ಹೇಳಿದ್ರು ಹಿಂಗ ಹಿಂಗ ಆಗ್ತೈತಿ ಅಂತ. ಸೊ ಇಟ್ ಈಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ದ ಲೈಫ್. ಸೊ ಏನು ಅಷ್ಟು ತ್ರಾಸ್ ತಗೊಳೋದಿಲ್ಲ ಅಂತಂದಿ. ಸೊ ಮೆನ್ಸ್ಟ್ರುರೇಷನ್, ಸೊ ಮೆನ್ಸ್ಟ್ರುರೇಷನ್ ಇಸ್ ದ ಮಂತ್ಲಿ ಸೈಕಲ್. ಎವ್ರಿ ಮಂತ್ ಅರೌಂಡ್ 2 to 7 days ಎಲ್ಲರಿಗೂ ಇದು ಆಗುದ. ಓಕೆ, ಸಮ್ ಅನಾಟಾಮಿಕಲ್ ಡಿಫೆಕ್ಟ್ ಇರ್ಬೋದು, ಅವಾಗ ಅವ್ರಿಗೆ ಆಗ್ತಾ ಇರ್ಬೋದು. ಸೊ ಅವಾಗ ಅವ್ರು ಹೋಗಿ ಟೆಸ್ಟ್ ಮಾಡ್ಕೊಂಡಿ ಟ್ರೀಟ್ಮೆಂಟ್ ತಗೊಂಡು ಅದು ಏನೈತಿ ಕಂಡಿಡಿದ್ ಯಾಕೆ ಆಗ್ತಲ್ಲ. ಯೂಶಲಿ 10 to 16 years ಒಳಗೆ ಎಲ್ಲರಿಗೂ ಆಗ್ಬೇಕು. 10 ಮುಂಚಾನು ಬಂತು, 16 ಆಗಿಂದನು ಬಂತು, ಓಕೆ ಏನೋ ಎಲ್ಲೋ ಪ್ರಾಬ್ಲಮ್ ಇರ್ಬೋದು ಅದ್ರ ಸಂಬಂಧ, ಬಟ್ ಆಗೇತೋ ಇಲ್ಲ ನೋಡ್ಕೊಂಡು ಡಾಕ್ಟರ್ ವಿಸಿಟ್ ಮಾಡಿ ಏನೈತದು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಚೆಕಪ್ ಮಾಡಿಸ್ಕೋಬೇಕಾಗ್ತ್ರಿ. ಆಯುರ್ವೇದದಲ್ಲಿ ಇಕ್ವಿಲಿಬ್ರಿಯಮ್ ಆಫ್ ದ ಬಾಡಿ ಅಂತಾರೆ. ದೋಷ ಧಾತು ಮಲ ಇಫ್ ದೇ ಆರ್ ಇನ್ ಕಂಬೈನ್ಡ್ ಹೆಲ್ತ್ ಸ್ಟೇಟ್ ದಾಗ ಅಂದ್ರೆ ಫಿಸಿಕಲ್ ಮೆಂಟಲ್ ಸ್ಟೇಟಸ್ ಆಫ್ ಒನ್ ಇಂಡಿವಿಜುವಲ್ ವಿಲ್ ಬಿ ನಾರ್ಮಲ್. ಸೊ ಮೆನ್ಸ್ಟ್ರುರೇಷನ್, ವಾಟ್ ಈಸ್ ಮೆನ್ಸ್ಟ್ರುರೇಷನ್? ಇಟ್ ಈಸ್ ನಥಿಂಗ್ ಬಟ್ ದ ಶೆಡಿಂಗ್ ಆಫ್ ದ ಎಂಡೋಮೆಟ್ರಿಯಮ್. ಎವ್ರಿ ಮಂತ್ ಯೂಟ್ರಸ್ದಲ್ಲಿ ಗರ್ಭಾಶಯ ಲೈನಿಂಗ್ ಅಂತೇವ್ರಿ, ಆ ಲೈನಿಂಗ್ ಶೆಡ್ ಆಗಿ ಮೆನ್ಸ್ ಅಂತಂದು ಹೊರಗೆ ಬರ್ತದೆ. ಸೊ ಅದಾಗ ಏನಿರ್ತೈತಿ, ಬ್ಲಡ್ ಸೆಲ್ಸ್ ಇರ್ಬೋದು ಅಥವಾ ಮ್ಯೂಕಸ್ ಇರ್ಬೋದು, ಎಂಡೋಮೆಟ್ರಿಯಲ್ ಸೆಲ್ಸ್ ಎಕ್ಸೆಟ್ರಾ ಇರ್ಬೋದು. ಸೊ ಎವ್ರಿ ಸೈಕಲ್ ಎವ್ರಿ ಮಂತ್ ಅದು ಬಂದೇ ಬರ್ತೈತ್ರಿ. ಸೊ ಅದು ಬಂದ ತಕ್ಷಣ ಒಮ್ಮೆ ಜಾಸ್ತಿ ತ್ರಾಸ್ ಮಾಡ್ಕೊಂಡು ಏನಪ್ಪ ಇದು ಏನಾಯ್ತು ಅಂತ ಹಂಗ ಇರುದಿಲ್ಲ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮುಂಚೆನ ಕೊಟ್ಕೊಂಡ್ರ ಸರಿ ಆಗ್ತೈತ್ರಿ. ಸೊ ಅರೌಂಡ್ 50 to 150 ml ಬ್ಲಡ್ ಲಾಸ್ ಆಗ್ತೈತ್ರಿ ಡ್ಯೂರಿಂಗ್ ದಿಸ್ ಪೀರಿಯಡ್. ದಟ್ ಈಸ್ ಓಕೆ, ಸ್ವಲ್ಪ ಮಂದಿಗೆ ಜಾಸ್ತಿ ಆಗ್ಬೋದು, ಸ್ವಲ್ಪ ಮಂದಿಗೆ ಕಡಿಮೆ ಆಗ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಎವ್ರಿ ಮಂತ್ ಆಗ್ತೈತಿಲ್ಲೋ, ದಟ್ ಈಸ್ ಇಂಪಾರ್ಟೆಂಟ್. Why you want importance of this day is menstrual hygiene. So menses bandaga yav riti nav idu madbeku illa adu ella nav kelkobekagtetri. So menstrual hygiene andre en, swachhate yang itkobeku yang itkobardu. So adu ನಾವು ಮೆನ್ಸ್ಟ್ರುವಲ್ ಹೈಜಿನ್ ನಾವು ಫಾಲೋ ಮಾಡಿದ್ರಂದ್ರ UTI ಪೆಲ್ವಿಕ್ ಇನ್ಫೆಕ್ಷನ್. ಮೆನ್ಸ್ಟ್ರುವಲ್ ಹೈಜಿನ್ ಯಾಕಪ್ಪ ಅಂತ ನಾವು ಇದು ಮಾಡ್ಕೋಬೇಕಂದ್ರ ಕೆಳಗೊಂದ್ ಇಂಥ ಕಂಡೀಷನ್ಸ್ ಇರ್ತಾವ. ಸೊ ನಾವು ಇಫ್ ಯು ಡೋಂಟ್ ಮೈಂಟೇನ್ ಆರ್ ಯು ಡೋಂಟ್ ಫಾಲೋ ದ ಮೆನ್ಸ್ಟ್ರುವಲ್ ಹೈಜಿನ್, ಎನ್ ನಂಬರ್ ಆಫ್ ಕಂಡೀಷನ್ಸ್ ಬರ್ತಾವ. ಸೊ ಲೈಕ್ UTI ಆಗ್ಬೋದು, ಪೆಲ್ವಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಲೋಕಲ್ ಇಚ್ಚಿಂಗ್ ಆಗ್ಬೋದು. ಸೊ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಬೇಕಂತಂದ್ರೆ ಮೆನ್ಸ್ಟ್ರುವಲ್ ಹೈಜಿನ್ ವೀಕ್ ಅಂತಂದು ಸಾಧನೆ ಮಾಡ್ತೀವಿ. ಸೊ ಅದ್ರ ಮುಖಾಂತರ ನಾವು ರೇಡಿಯೋ ಟಾಕ್, ಸ್ಕೂಲ್ ದ ಕ್ಯಾಂಪೇನಿಂಗ್ ಅಥವಾ ಹೋಮ್ ಟು ಹೋಮ್ ಸರ್ವೆ ಅಲ್ಲಿ ಹೋಗಿ ನಾವು ಮಾಹಿತಿ ಕೊಡ್ಬೋದು ಇದ್ರ ಬಗ್ಗೆ.
0: ಮೇಡಮ್, ಈ ಸಮಯದಲ್ಲಿ ಈ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಯಾಕೆ ಇಷ್ಟು ಮುಖ್ಯವಾಗುತ್ತೆ ಅಂತ?
1: ಓಕೆ, ಮೆನ್ಸ್ಟ್ರುವಲ್ ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಇನ್ಫೆಕ್ಷನ್ಸ್, ಲೋಕಲ್ ಇಚಿಂಗ್, bad odor, various disorders like UTI, PID. UTI and urinary tract infection, because adna vei ide, allindana blood one. Amel PID, what is PID? Nothing but pelvic inflammatory disease. Pelvic organ in tatla, all infection akte, swachate maadkolilla andra. So good personal hygiene, ittu andra. Suppose a girl is having a good personal hygiene. So during these days, during the menstruation, she will not have any much discomfort. She knows how to handle it. So akki aar time dagal 2 to 7 days and bleeding akte tavaga akki confident irteti. Okay pa, now inga irbeku, inging akteti. This is normal. Ing maadbeku anten. So aar time dalle enen maadbeku enen illa hygiene part of you. Divasa jaka maadbeku, have a bath daily. Genitals. Private areas clean it go bakery. After each toilet, after urination. Jaga yest clean it tiri, as namge infections reduce maadabodu. Keeping the groin area dry after wash. That is, ad in mutt jaga in hartitla, ad yavatlu dry irbek. Wet ittu, atwa nimge hashi hashi ansatit, again al itching, discomfort angagabodu. Amel vagina wash bagge van important maiti. Soap atwa harsh detergent use maadabodu. Simple plain water le wash maadidras okay. Soap atwa detergent use, adaga chemicals itat, again that chemical can cause reaction to the vaginal area. So, ಒಳಗಡೆ ವಾಶ್ ಮಾಡ್ಕೊಂಡು ಹೊರಗಿಂದ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ನ್ಯಾಪ್ಕಿನ್ಸ್ ಚೇಂಜ್ ಮಾಡ್ಕೊಂಡಿರ್ಬೋದು. ಈಗ ಸ್ವಲ್ಪ ಮಂದಿ ಏನು ಒನ್ ನ್ಯಾಪ್ಕಿನ್ ಒನ್ ಫುಲ್ ಡೇ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಅ ಪಾಯಿಂಟ್ ಪ್ರೂವಿಂಗ್ ಫಾರ್ ಇನ್ಫೆಕ್ಷನ್. ಸೊ ಎಷ್ಟು ಆದಷ್ಟ ಈಗ ಎಲ್ಲ ಹೆಣ್ಮಕ್ಳಿಗೆ ಸೇಮ್ ಬ್ಲೀಡಿಂಗ್ ಆಗುದಿಲ್ಲ. ಸ್ವಲ್ಪ ಮಂದಿಗೆ ಸ್ವಲ್ಪ ಆಗ್ತದೆ, ಸ್ವಲ್ಪ ಮಂದಿಗೆ ಜಾಸ್ತಿ ಆಗ್ತದೆ. ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಬ್ಲೀಡಿಂಗ್ ಪರ್ ಡೇ ಅವ್ರಿಗೆ ಆಗ್ತಿತ್ತದು. ಸೊ ಹಂಗಾಗಿ ನೀವು ಇದು ಮಾಡ್ಕೋಬಹುದು. ಸೊ ಎವ್ರಿ 6 to 8 hours ನೀವು ಪ್ಯಾಡ್ ಚೇಂಜ್ ಮಾಡ್ಬೋದು. ಆ 6 to 8 hours ಈಸ್ ಅ ಲಿಮಿಟ್ ಗಿವನ್. ಬಟ್ ಅದಕ್ಕೆ ಮುಂಚೆ ನಿಮ್ಗೆ ಅನಿಸ್ತೈತೆ ನಿಮ್ ಪ್ಯಾಡ್ ಪೂರ್ತ ಸೋಕ್ ಆಗೈತಿ, ಅದು ಓವರ್ ಫ್ಲೋ ಆಗತ್ತೆ, ಅವಾಗ ನೀವು ಮುಂಚಾನು ನೀವು ಚೇಂಜ್ ಮಾಡ್ಕೋಬಹುದು. ನೀವು ಎಷ್ಟು ಸಲ ಚೇಂಜ್ ಮಾಡ್ತೀರಿ ಅದು ನೀವು ಏರಿಯಾ ಕ್ಲೀನ್ ಇರ್ತೀರಿ, ಅಷ್ಟು ನಿಮ್ಗೆ ಮುಂದೋಗಿ ಯಾವ ರೋಗ ಆಗುದಿಲ್ಲ. If heavy menstruation is there, then you can change it every 3 to 4 hours. Then wiping from front to back, clean madudu, wiping from front to back. ಸೊ ಏನಾಗ್ತೈತಿ, ಮೇಕ್ಸ್ ದ ಎಂಟ್ರೆನ್ಸ್ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಏನಿರ್ತೈತಿ ಮುಂದ, ಅದು ಹಿಂದ್ ಹೋಗ್ಬಹುದು ಅಥವಾ ಹಿಂದಿಂದ ಮುಂದನು ಬರ್ಬೋದು. ಸೊ ಏನ್ ಮಾಡ್ಬೋದು, ಸೊ ಅನ್ಸೇಫ್ ಡಿಸ್ಪೋಸಬಲ್ ಆಫ್ ಸ್ಯಾನಿಟರಿ ಮೆಟೀರಿಯಲ್ಸ್. ಸೊ ಸ್ಯಾನಿಟರಿ ಪ್ಯಾಡ್ಸ್ ಏನ್ ಮಾಡ, ಅದನ್ನು ಡಿಸ್ಪೋಸ್ ಮಾಡಕ್ಕ ಒಂದ್ ಪದ್ಧತಿ ಇರ್ತೈತ್ರಿ. ಸೊ ಕರೆಕ್ಟ್ ಆಗಿ ಪ್ಯಾಡ್ ಚೇಂಜ್ ಮಾಡ್ಬೇಕಾದ್ರ ಅವು ಕರೆಕ್ಟ್ ರೀತಿಲೆ ಫೋಲ್ಡ್ ಮಾಡಿ ಇನ್ ಒಂದ್ ಅನ್ವೆಲಪ್ ಅಥವಾ ಪೇಪರ್ ದಾಗ ಇದು ಮಾಡಿ ಆಮೇಲೆ ನೀವು ಡಿಸ್ಪೋಸ್ ಮಾಡ್ಬೋದು. ಡೈರೆಕ್ಟ್ಲಿ ಜಸ್ಟ್ ತಗೊಂಡ್ ಎಲ್ಲಿ ಬೇಕಲ್ಲೇ ಇದು ಮಾಡಕ್ಕ ಬರುದಿಲ್ರಿ. ಹಂಗ ಮಾಡೋದ್ರಿಂದ ಇನ್ಫೆಕ್ಷನ್ಸ್, ಕ್ರಾಸ್ ಇನ್ಫೆಕ್ಷನ್ಸ್ ಆಗ್ಬಹುದು, ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಆಗ್ಬಹುದು. ಸೊ ಅಕಾರ್ಡಿಂಗ್ಲಿ ನಾವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದನ್ನ ಪೂರ್ತ ವಿಚಾರ ಮಾಡ್ಕೊಂಡ ಇದು ಮಾಡ್ಬೇಕಾಗ್ತೈತ್ರಿ.
0: ಸ್ನೇಹಿತರೆ, ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲಿ ವೇಣುಧ್ವನಿ 90.4 FM. ಇಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರಲ್ ಹೈಜಿನ್ ಡೇ. ಈ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಮೇಡಮ್, ಇನ್ನು ಈ ಒಂದು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ತಪ್ಪು ಕಲ್ಪನೆಗಳಿವೆ ಅಂತ ತಾವು ಹೇಳ್ತೀರಾ?
1: ಓಕೆ, ಸೊ ಪೀರಿಯಡ್ಸ್ ಅದು ಮೆನ್ಸ್ಟ್ರುಯೇಷನ್, ಇದು ಎಲ್ಲಾರ್ಗೆ ಆಗ್ತಾತ್ರಿ, ಎಲ್ಲ ಹುಡುಗಿಯರ್ ಆಗಬೇಕು. ದಟ್ ಇಸ್ ಅ ನಾರ್ಮಲ್ ಪಾರ್ಟ್ ಆಫ್ ದೇರ್ ಲೈಫ್. ಈಗ ಸ್ವಲ್ಪ ಮಂದಿಗೆ ಬರ್ತೈತಿ ಅಥವಾ ಜಾಸ್ತಿ ಹೋಗ್ತೈತಿ. ಈಗ ಸ್ಕೂಲ್ ಗೋಯಿಂಗ್ ಗರ್ಲ್ಸ್, ಈಗ ಬಾಯ್ಸಿಗೆ ಇದು ಗೊತ್ತಿದೆ ಅಲ್ಲಿ ಏನ್ ಎಕ್ಸಾಕ್ಟ್ಲಿ ಕಲ್ತಿರ್ತಾರೆ, ಆದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಹೌದಪ್ಪ, ಅವನ್ ಹುಡುಗಿ ಅಚಾನಕ ಆತು, ಅಕ್ಕಿ ಗೊತ್ತಿಲ್ಲ ಪೀರಿಯಡ್ಸ್ ಬರ್ತೈತೆ ಅಂತ ಬಂತು, ಆಕಿನ ಡ್ರೆಸ್ ಎಲ್ಲ ಸ್ಟೇನ್ ಆಗಿರ್ತೈತಿ. ಸೊ ಈ ಬ್ಯಾರೇದವ್ರು ನೋಡಿ ಅವ್ರಿಗೆ ಹಾ ನಗುದು ಅಥವಾ ಅವ್ರಿಗೆ ಇದು ಮಾಡುದು ಹಂಗೆಲ್ಲ ಮಾಡ್ತಾರೆ. ಸೊ ದಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ, ಇಟ್ ಈಸ್ ಅ ಪಾರ್ಟ್ ಆಫ್ ಎವ್ರಿ ಗರ್ಲ್ಸ್ ಲೈಫ್, ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ಇದ್ರ ಬಗ್ಗೆ ಎಡ್ಯುಕೇಶನ್ ಕೊಟ್ರಂದ್ರೆ ಈವನ್ ದ ಬಾಯ್ಸ್ ಅಥವಾ ಬ್ಯಾರೇದವ್ರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಿರಲ್ಲ ಏನಂತಂದು. ಸೊ ಒನ್ಸ್ ದಿ ಗೋ ತ್ರೂ ದಟ್ ಫೇಸ್ ಅವ್ರಿಗೆ ಗೊತ್ತೈತಿ, ಹಾ ಹಿಂಗ ಆಗಿತ್ತು, ಅವರಿಗೂ ಹಂಗಾಗಿತ್ತು, ನಾವು ಅವಾಗ ನಕ್ಕಿದ್ವಿ ಈಗ ನಮಗೂ ಆಗಾಕತ್ತೈತಿ. ಸೊ ದಟ್ ಇಸ್ ಅ ನ್ಯಾಚುರಲ್ ಪಾರ್ಟ್. ಸೊ ಆದ ತಕ್ಷಣ ನೀವು ಅಂಜಬಾರ್ದು, ಡೋಂಟ್ ಬಿ ಅಫ್ರೇಡ್. ಓಕೆ, ಇಟ್ ಕ್ಯಾನ್ ಬಿ ಸ್ಕ್ಯಾರಿ ಟು ಸಿ ದ ಬ್ಲಡ್. ಬ್ಲಡ್ ನೋಡಿದ ತಕ್ಷಣ ಸಮ್ ಹೆಣ್ಮಕ್ಳಿಗೆ ಹಾ ಅಪ್ಪ ರಕ್ತ ಏನೋ ಇದು ಅಂತಂದು. ಸೊ ನಾಟ್ ಟು ಬಿ ಸ್ಕ್ಯಾರ್ಡ್ ಆಫ್ ಅಫ್ರೇಡ್ ಆಫ್. ಓಕೆ, ಇಟ್ ಈಸ್ ನಾರ್ಮಲ್ ಆ್ಯಂಡ್ ನ್ಯಾಚುರಲ್ ಥಿಂಗ್. ಇಫ್ ಸ್ಕೂಲ್ದಾಗಿದೆ ಅಚಾನಕ ಪೀರಿಯಡ್ಸ್ ಆಯ್ತು, ಸೊ ಅವ್ರ ಟೀಚರು ಅಥವಾ ಮೆಟ್ರನ್ ಅಥವಾ ಕ್ಲಾಸ್ ಟೀಚರ್ ಹೂ ಎವರ್ ಇಸ್ ಇನ್ ದ ಸ್ಕೂಲ್, ಅವ್ರಿಗೆ ಹೋಗಿ ಅವ್ರು ಅಪ್ರೋಚ್ ಮಾಡಬೇಕು. ಮತ್ತು ನಾವು ಈಗ ದಿವಸ ಸ್ಕೂಲ್ ಅಥವಾ ಕಾಲೇಜಸ್ದಲ್ಲಿನೂ ಸ್ಯಾನಿಟ್ರಿ ಪ್ಯಾಡ್ಸ್ ಪ್ರೊವೈಡ್ ಮಾಡೋದು ಇದು ಮಾಡಿದಾರ. ಸೊ ಯಾರಿಗೆ ಯಾವಾಗ ಸ್ಕೂಲ್ದಾಗ ಅಚಾನಕ್ ಆಗ್ತೈತಿ ಅವ್ರು ಹೋಗಿ ಎಲ್ಲಿ ಅವ್ರ ಆಫೀಸು ಅಥವಾ ಎಲ್ಲರ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತಾರೆ, ಅಲ್ಲಿ ಹೋಗಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪ್ಯಾಡ್ಸ್ ತೊಗೊಂಡು ಚೇಂಜ್ ಮಾಡ್ಕೊಂಡು ಇದು ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ಅ ಕಂಡೀಷನ್ ವೇರ್ ಯು ಶುಡ್ ಬಿ ಅಶೇಮ್ಡ್ ಆಫ್. ಓಕೆ, ಅಪ್ಪ ನಂಗೆ ಪೀರಿಯಡ್ ಬಂದೈತಿ ಮಂದಿ ಏನಂತಾರೂ ಇಲ್ಲ. ಬಿ ಪ್ರೌಡ್, ಇಟ್ ಈಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ಯುವರ್ ಲೈಫ್. ದಟ್ ಮೀನ್ಸ್ ಯುವರ್ ಬಾಡಿ ಈಸ್ ಗ್ರೋಯಿಂಗ್. ಅ ಗರ್ಲ್ ಶುಡ್ ಸೇ ಹಾ ಇಟ್ ಈಸ್ ಅ ನಾರ್ಮಲ್ ಪಾರ್ಟ್ ಆಫ್ ಮೈ ಲೈಫ್, ಐ ಆಮ್ ಗ್ರೋಯಿಂಗ್ ಅಂತಂದು ಅದಕ್ಕೆ ಕಾನ್ಫಿಡೆಂಟ್ ಬರಬೇಕ್ರಿ.
0: ಮೇಡಮ್, ಇನ್ನು ಆಯುರ್ವೇದದಲ್ಲಿ ಈ ಮಹಿಳೆಯ ಆರೋಗ್ಯ ಮತ್ತೆ ಈ ಒಂದು ಋತುಚಕ್ರ ಈ ಬಗ್ಗೆ ಹೇಗೆ ವಿವರಿಸಲಾಗಿದೆ ಅಂತ.
1: ಸೊ ಆಯುರ್ವೇದದಲ್ಲಿ ಅಗೇನ್ ದೋಷಧಾತು ಮಲ. ಓಕೆ, ಅಂಡ್ ಸಿದ್ಧಾಂತ ಹಿಂಗ ಹೇಳ್ತೈತಿ ಕಿ ನೀವು ಏನೂ ಮಾಡಿದ್ರ ಅದಕ್ಕೆ ಕರೆಕ್ಟ್ ಪ್ರಮಾಣ ಇರ್ತೈತಿ. ಸೊ ಹಿಂಗ ಮಾಡಿದ್ರೆ ಹಿಂಗಾಗ್ಬೋದು, ಹಂಗ್ ಮಾಡಿದ್ರೆ ಹಿಂಗಾಗ್ಬೋದು. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ಸ್ ಯು ಹ್ಯಾವ್ ಟು ಗೋ. ಸೊ ಋತು ಚಕ್ರ ಇಸ್ ನಥಿಂಗ್ ಬಟ್ ಅ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿ. ಓಕೆ, ಸೊ ಅದ ಫಸ್ಟ್ 5 to 7 days ಬ್ಲೀಡಿಂಗ್ ಆಗ್ಬೋದು, ದೆನ್ ಇಟ್ ಈಸ್ ಅ ಫಾಲಿಫರೇಟಿವ್ ಪ್ಲೇಸ್, ಆರ್ ಯು ಕ್ಯಾನ್ ಗೋ ಟು ಓವುಲೇಷನ್ ಫೇಸ್, ದೆನ್ ಅಗೇನ್ ಸಿಕ್ರಿಟರಿ ಫೇಸ್, ಅಗೇನ್ ದ ಎಂಡೋಮೆಟ್ರಿಯಮ್ ಲೈನಿಂಗ್ ಗ್ರೋ ಆಗ್ತೈತಿ, ಆಮೇಲೆ ಲಾಸ್ಟ್ ಡೇಸ್ದಾಗ ಅಗೇನ್ ದಟ್ ಎಂಡೋಮೆಟ್ರಿಯಮ್ ವಿಲ್ ಸ್ಟಾರ್ಟ್ ಶೆಡಿಂಗ್ ಆ್ಯಂಡ್ ಅಗೇನ್ ಯು ವಿಲ್ ಗೆಟ್. ಇಟ್ ಈಸ್ ಅ ಲೈಫ್ ಸೈಕಲ್, ಎವ್ರಿ ಮಂತ್ ಡೇ 1 to day 29. ಇಟ್ ಕ್ಯಾನ್ ಬಿ ಆಫ್ 29 to 30 days ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಇರ್ತೈತ್ರಿ. ಸೊ ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಇಂಡಿವಿಜುವಲ್, ಸ್ವಲ್ಪ ಮಂದಿಗೆ ಅದು 35 to 40 ನಾರ್ಮಲ್ ಇರ್ಬೋದು. ಬಟ್ ಇಟ್ ಶುಡ್ ಬಿ ರೆಗ್ಯುಲರ್. ನೀವು ನಾರ್ಮಲ್ ಯಾವಾಗ ಅಂತೀರಿ, ಇಟ್ ಶುಡ್ ಬಿ ರೆಗ್ಯುಲರ್. ಓಕೆ, ಈ ಸೈಕಲ್ ನಿಮ್ಗೆ 45 days ಆಗಿಂದ ನೆಕ್ಸ್ಟ್ 2-3 cycle 2-3 months, ಬಟ್ ದಟ್ ಈಸ್ ನಾಟ್ ಅ ನಾರ್ಮಲ್ ಥಿಂಗ್. ಬಟ್ ಎವ್ರಿ ಸೈಕಲ್ ತರಾವಿಕ್ ಪೀರಿಯಡ್ ದಾಗ ಆಗ್ತೈತಿ, ನಿಮ್ ಬಾಡಿ ಕಾನ್ಸ್ಟಿಟ್ಯೂಷನ್ಗೆ ನಿಮ್ಗೆ ಹಂಗಿತ್ತಂದ್ರೆ ದಟ್ ಈಸ್ ನಾರ್ಮಲ್. ಸೊ ನಾಟ್ ಟು ವರಿ ಅಬೌಟ್ ಇಟ್. ಬಟ್ ಎಲ್ಲೋ ಇರ್ರೆಗ್ಯುಲರ್ ಆಗ್ತೈತಿ ಅಂದ್ರೆ ದೆನ್ ಯು ನೀಡ್ ಟು ವಿಸಿಟ್ ಅ ಡಾಕ್ಟರ್.
0: ಮೇಡಮ್, ಇನ್ನು ಈಗ ಆಯುರ್ವೇದದ ಪ್ರಕಾರ ಈ ಒಂದು ಅನಿಯಮಿತವಾಗಿ ಋತುಚಕ್ರ ಆಗುತ್ತಲ್ಲ, ಅದಕ್ಕೆ ಕಾರಣಗಳೇನು? ಅಂದ್ರೆ ಕೆಲವರಿಗೆ ಪೀರಿಯಡ್ಸ್ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ಕಾರಣಗಳೇನು?
1: ಅನಿಯಮಿತ ಮುಟ್ಟ ಅಂತೀವಿ. ಸೊ ದಟ್ ಇಸ್ ಇರ್ರೆಗ್ಯುಲರ್ ಸೈಕಲ್ಸ್. ಅಗೇನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂಡ್ ಬಾಡಿ ಆಫ್ ದ ಫಿಮೇಲ್ ಇಂಪಾರ್ಟೆಂಟ್ ಇಸ್ HPO ಎಕ್ಸಸ್, ಹೈಪೋಥಾಲಮೋ ಪಿಟ್ಯುಟರಿ ಓವೇರಿಯನ್ ಎಕ್ಸಸ್ ಅಂತ. ಅಲ್ಲಿಂದ ಎಲ್ಲ ಸಿಗ್ನಲ್ಸ್ ಬರ್ತೈತ್ರಿ, ಬ್ರೈನ್ ಇನ್ ತ್ರೂ ಸಿಗ್ನಲ್ಸ್ ಎಲ್ಲ ಸಿಸ್ಟಮ್ ಗೆ ಹೋಗ್ತೈತಿ. ಸೊ ಅಲ್ಲಿ ಏನಾರ ಪ್ರಾಬ್ಲಮ್ ಇತ್ತು, ಅಲ್ಲಿ ಸರ್ಕ್ಯುಲೇಷನ್ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರ ಇದು ಅನಿಯಮಿತ ರಜಸ್ರಾವ ಆಗ್ತೈತ್ರಿ. ಸೊ ಅದಕ್ಕಾಗಿ ಎನ್ ನಂಬರ್ ಆಫ್ ಕಾಸಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಬಾಡಿ ನ್ಯೂಟ್ರಿಷನಲ್ ಸ್ಟೇಟಸ್ ಇರ್ಬೋದು ಅಥವಾ ಆ ಫಿಮೇಲಿಗೆ ರಕ್ತ ಸಂಚಾರನ ಕಮ್ಮಿ ಇರ್ಬೋದು ಅಥವಾ ಎನೇಮಿಯಾ ಇರ್ಬೋದು. ಸೊ ದಟ್ ಕ್ಯಾನ್ ಅಗೇನ್ ಲೀಡ್ ಟು ಡಿಫ್ರೆಂಟ್ ಮೆನ್ಸ್ಟ್ರುಯಲ್ ಡಿಸಾರ್ಡರ್ ಕಂಡೀಷನ್ಸ್. ಸೊ ಏನೈತಿ ಅದರದ್ದು ಏನು ಕಾಸ್ ಇಟ್ಟಿತ್ತು ಆ ಕಾಸ್ ಅಲ್ಲೇ ನಾವದು ಸರಿ ಮಾಡ್ಕೋಬಹುದು.
0: ಮೇಡಮ್, ಈಗ ಈ ಕಾರಣಗಳಲ್ಲದೆ ಈ ಒಂದು ಮಾನಸಿಕ ಒತ್ತಡ ಆಗಿರ್ಬಹುದು, ಹಾಗೇನೆ ಜೀವನ ಶೈಲಿ ಕೂಡ ಈ ಒಂದು ಋತುಚಕ್ರದ ಮೇಲೆ ಏನಾದ್ರು ಪರಿಣಾಮವನ್ನ ಬೀರಬಹುದಾ?
1: ಓಕೆ, ಲೈಫ್ ಸ್ಟೈಲ್ ಅಂದ್ರ ಇಲ್ಲಿ ಏನ್ ಮಾಡ್ಬೇಕಂದ್ರು ಸ್ಟ್ರೆಸ್ ತಗೋನೋದು ಏನು ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ಮಂದಿಗೆ ಅದನ್ನಿಸ್ತೈತೆ, ಹಾ ಇಟ್ ಇಸ್ ಬ್ಲೀಡಿಂಗ್, ನಾ ಇದು ಮಾಡಬಾರ್ದು ಅದು ಮಾಡಬಾರ್ದು, ಬಹಳಷ್ಟು ಟ್ಯಾಬೂಸು ಅದಾವ, ನಾವು ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು, ಬಟ್ ನಥಿಂಗ್, ಇಟ್ ಇಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ದ ಫಿಮೇಲ್ ಲೇಡಿ, ಇಟ್ ಹ್ಯಾಸ್ ಟು ಗೋ ಆನ್ ಅಂಡ್ ಆಫ್. ಸೊ ಅವಾಗ ನೀವು ಏನ್ ಮಾಡ್ಬೇಕು, ಚಲೋ ಚಲೋ ವಿಚಾರಗಳು ಮಾಡ್ಬೇಕು, ಅವಾಯ್ಡ್ ಸ್ಟ್ರೆಸ್, ಸಿಟ್ ಡೌನ್, ಲಿಸನ್ ಟು ಕೂಲ್ ಮ್ಯೂಸಿಕ್, ಹಾ, ಆಮೇಲೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೋಬಾರ್ದು, ಕಾಮ್ ಕೂಲ್ ವಾಟ್ ಎವರ್ ನಿಮಗೇನ್ ಸ್ಟ್ರೆಸ್ ಫ್ರೀ ಆಗ್ತೈತೆ ಅದನ್ನ ನೀವು ಮಾಡ್ಬೋದು. ಒಂದ್ ಕಡೆ ಶಾಂತ್ ಕೊಟ್ಟಿ ನೀವು ಭಕ್ತಿ ಗೀತ ಕೇಳ್ಕೋಬಹುದು ಅಥವಾ ಲೈಟ್ ಮ್ಯೂಸಿಕ್ ಕೇಳ್ಕೋಬಹುದು. ಹಾ, ಸೊ ಇದು ಮಾಡೋದ್ರಿಂದ ನಿಮ್ ಬಾಡಿ ಮತ್ತ ಮೈಂಡ್ ಕಾಮ್ ಇರ್ತೈತ್ರಿ.
0: ಮೇಡಮ್, ಇನ್ನು ಋತುಚಕ್ರದ ಸಮಯದಲ್ಲಿ ಯಾವ ರೀತಿಯ ಒಂದು ಆಹಾರವನ್ನ ಸೇವನೆ ಮಾಡಬೇಕು, ಯಾವ ಆಹಾರವನ್ನ ಸೇವನೆ ಮಾಡಬಾರ್ದು ಅಂತ?
1: ಓಕೆ, ಸೊ ಆಯುರ್ವೇದದಲ್ಲಿ ಮುಖ್ಯ ಅಂದ್ರ ದೀಪನ, ಪಾಚನ, ವಾತಾನುಲೋಮನ, ಲೈಟ್ ಡಯಟ್, ಹಾ, ಅಗ್ನಿ ದೀಪನ, ಇವು ಎಲ್ಲ ಹೇಳಿದ್ದಾರೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಟೈಮ್ದಾಗ ಬಾಡಿದಾಗು ಒಂದ್ ಸಿಸ್ಟಮ್ ಚಾಲು ಇರ್ತೈತಿ. ಸೊ ಅಲ್ಲೇ ನಾವು ಅಡ್ವೈಸ್ ಮಾಡ್ಬೋದು, ಹಾ, ಈಟಿಂಗ್ ಇನ್ ಪ್ರಾಪರ್ ಕ್ವಾಂಟಿಟಿ, ಲೈಟ್ ಡಯಟ್ ಇರ್ಬೋದು, ರೆಗ್ಯುಲರ್ ಮೀಲ್ ಟೈಮ್, ಡೋಂಟ್ ಸ್ಕಿಪ್ ಮೀಲ್ ಟೈಮ್ಸ್. ಆಮೇಲೆ ಅಲ್ಲೇ ಸ್ಪೈಸಿ ಆಯಿಲಿ ಡಯಟ್, ಬೇಕ್ರಿ ಪ್ರೊಡಕ್ಟ್, ಜಂಕ್ ಪ್ರೊಡಕ್ಟ್ಸ್ ಅವಾಯ್ಡ್ ಮಾಡಕ್ ಹೇಳ್ಬೇಕ್ರಿ. ಸೊ ಮೀಲ್ಸ್ದಾಗ ಏನೇನು ನೀವು ಕನ್ಸಿಡರ್ ಮಾಡ್ಬೋದು ಅಂದ್ರೆ ತುಪ್ಪ, ಘೀ, ರೈಸ್ ಯೂಸ್ ಮಾಡ್ಬೋದು, ಮಿಲ್ಕ್ ಯೂಸ್ ಮಾಡಬೇಡ, ವಾಟ್ ಎವರ್ ಫ್ರೂಟ್ಸ್ ಅಥವಾ ಫುಡ್ ಯಾವ ನಿಮ್ಗೆ ಅನಿಸ್ತೈತೆ ಲೈಟ್ ಡೈಜೆಸ್ಟ್ ಮಾಡಕ್, ಹೆವಿ ಮಾಡ್ಕೋಬಾರ್ದು. ಯಾಕಂದ್ರೆ ಮೆನ್ಸಸ್ ಇದ್ದಾಗೂ ಸ್ವಲ್ಪ ಡಿಸ್ಕಂಫರ್ಟ್ ಇದ್ದೇ ಇರ್ತೈತೆ ಎಲ್ಲರಿಗೆ, ಅದು ಪೇನ್ ಅಬ್ಡಾಮೆನ್, ಹ್ಯಾವಿನೆಸ್, ಬ್ಲೋಟಿಂಗ್. ಸೊ ಅವು ಕಾಂಪೆನ್ಸೇಟ್ ಮಾಡಕ್ಕೆ ನಿಮ್ಮ ಡೈಟ್ ಎಷ್ಟು ಲೈಟ್ ಇರ್ತೈತಿ, ಯಾವ ಈಸಿ ಟು ಡೈಜೆಸ್ಟ್, ಹಂಗೆ ನೀವು ಪ್ರೋಟೀನ್ ರಿಚ್ ಫುಡ್ ತಗೋಬೋದು, ಯವ, ಗೋಧೂಮ, ಷಷ್ಟಿಕ ಶಾಲಿ ರೈಸ್ ಅಂತೀವ್ರಿ ಅದು, ಮಸೂರು, ಸೈಂದ ಲವನ, ಟೈಪ್ ಆಫ್ ಸಾಲ್ಟ್ ವಿಚ್ ಇಸ್ ಎಕ್ಸ್ಪ್ಲೇನ್ ಇನ್ ಆಯುರ್ವೇದ, ಆಮೇಲೆ ಘೀ, ಇದೆಲ್ಲ ನೀವು ಪ್ರಯೋಗ ಮಾಡ್ಕೋಬಹುದು ನಿಮ್ ಡೈಟ್ ಅಲ್ಲಿ.
0: ಮೇಡಮ್, ಇನ್ನು ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ಋತುಚಕ್ರ ಆಗ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಅಭ್ಯಾಸಗಳನ್ನ, ಯಾವ ಆಸನಗಳನ್ನ ಅಳವಡಿಸ್ಕೊಳ್ಬೇಕು ಅಂತ?
1: ಓಕೆ, ಸ್ವಲ್ಪ ಎಕ್ಸಸೈಸಸ್, ಯೋಗಾಸ್ ವಗೇರೆ ಹೇಳಿದ್ದಾರೆ ಆಯುರ್ವೇದದಾಗ. ಯೋಗಾಸ್ ಲೈಕ್ ಭುಜಂಗಾಸನ, ಯು ಕ್ಯಾನ್ ಸಿ ಇಟ್ ಆಸ್ ಕೋಬ್ರಾ ಪೋಸ್ ಇನ್ ಮಾಡರ್ನ್. ಆಮೇಲೆ ಶಲಭಾಸನ, ಪವನ್ ಮುಕ್ತಾಸನ, ಆಮೇಲೆ ಧನುರಾಸನ, ಇವು ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದ್ರೆ ಯೋಗ ಟೀಚರ್ಸ್ ಕಡೆ ಹೋಗಿ ನೀವು ಕಲ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದಿಲ್ಲಿ ಏನೇನು ಬೆನಿಫಿಟ್ಸ್ ಆಗ್ತಾವಂದ್ರೆ, ಇನ್ ಕೇಸಸ್ ಆಫ್ ಲ್ಯುಕೋರಿಯಾ, ಡಿಸ್ಮೆನೋರಿಯಾ, ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅಮೆನೋರಿಯಾ, ಲ್ಯಾಕ್ ಆಫ್ ಪೀರಿಯಡ್ಸ್, ಇವು ಎಲ್ಲ ಕಾಂಪೆನ್ಸೇಟ್ ಆಗ್ತಾವ್ರಿ. ಸೊ ಇದು ಭುಜಂಗಾಸನ. ಆಮೇಲೆ ಪೇನ್ ಏನಿರ್ತೈತಿ, ಸೊ ಅದನ್ನು ರಿಲ್ಯಾಕ್ಸ್ ಆಗ್ಬೋದು ಬೈ ಡೂಯಿಂಗ್ ದಿಸ್ ಯೋಗಾಸನಸ್. ಸೊ 3-4 ಆಸನಸ್, ಓಕೆ, ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಹಂಗ್ ಮಾಡಿ ನೀವು. ಅಂದ್ರ ಯು ಏನ್ 4 ಆಸನಸ್ ಹೇಳ್ತಿ, ದಟ್ ಇಸ್ ರಿಲೇಟೆಡ್ ಟು ಅ ಪೆಲ್ವಿಕ್ ಆರ್ಗನ್ ಅಂಡ್ ಲೋವರ್ ಪಾರ್ಟ್ ಆಫ್ ದ ಬಾಡಿ. ಸೊ ಅಲ್ಲಿ ಏನೇನು ಡಿಸ್ಕಂಫರ್ಟ್ ಇರುತ್ತೆ ಅದು ಓವರ್ಕಮ್ ಮಾಡಕ್ಕ ನೀವು ಪ್ರಾಕ್ಟೀಸ್ ಯೋಗ ಮಾಡ್ಬೋದ್ರಿ.
0: ಮೇಡಮ್, ಈಗ ಸಾಮಾನ್ಯವಾಗಿ ಈ ಒಂದು ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಅಂತ ಕಾಣಿಸ್ಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬಹುದಾದಂತಹ ಯಾವ್ದಾದ್ರು ಸರಳ ಮನೆ ಮದ್ದು ಅನ್ನೋದಾದ್ರೆ ಯಾವ್ದು?
1: ಓಕೆ, ಸೊ ಅಲ್ಲಿ ಏನಪ್ಪ ಮಾಡ್ಬೇಕಂದ್ರ, ಈಗ ಡಯಟ್ ಅಂತರೂ ಹೇಳ್ಕೊಟ್ಟೈತಿ, ತೀಕ್ಷ್ಣ, ಅತಿ ತೀಕ್ಷ್ಣ, ಆಯಿಲಿ, ಜಂಕ್ ಫುಡ್ಸ್, ಅದಲ್ಲೇ ಮತ್ತು ಡಿಸ್ಕಂಫರ್ಟ್ ಆಗ್ತದೆ. ಸೊ ಮನೆಯಲ್ಲೇ ಅಂದ್ರೂ ನೀವು ಜಸ್ಟ್ ಜಾಸ್ತಿ ನೀರು ಕುಡಿಬಹುದು, ಅಥವಾ ನಿಮ್ಗೆ ಅದು ಸರ್ನ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಮೆಡಿಸಿನ್ಸ್ ಹೋಗ್ತೋ, ಜೀರಿಗೆ ನೀರು ಕುಡಿತಾರ ಮನ್ಯಾಗ, ಆಮೇಲೆ ಮೈಲ್ಡ್ ಪೇನ್ ಕಿಲ್ಲರ್ಸ್ ತಗೋಬಹುದು. ದೇರ್ ಇಸ್ ನೋ ಹಾರ್ಮ್ ಆಫ್ ಟೇಕಿಂಗ್ ಪೇನ್ ಕಿಲ್ಲರ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್, ಬಟ್ ಆಯುರ್ವೇದದಲ್ಲೇ ಒಂದ್ ಸ್ವಲ್ಪ ಯೋಗಾಸ್ ಹೇಳಿದಾರು, ಅಥವಾ ರಜಪ್ರವರ್ತಿನಿ ವಟ್ಟಿ ಅಥವಾ ಧನ್ವಂತರಿ ವಟ್ಟಿ ಟ್ಯಾಪ್ ಕೋಲಿಗೋ ಬಹಳಷ್ಟು ಫಾರ್ಮುಲೇಷನ್ಸ್ ಹೇಳಿದಾರೆ. ಸೊ ಆಹಾ ಪೇಷಂಟ್ ಇಂದ ಏನೇನು ಕಂಪ್ಲೇಂಟ್ಸ್ ಐತಿ, ಯಂಗ್ ಡಿಸ್ಕಂಫರ್ಟ್, ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಅಡ್ವೈಸ್ ದ ಫಾರ್ಮುಲೇಷನ್ಸ್ ಆರ್ ಮೆಡಿಸಿನ್ಸ್ ಡಿಸ್ಕ್ರೈಬ್ಡ್ ಇನ್ ಆಯುರ್ವೇದ.
0: ಖಂಡಿತ ಮೇಡಮ್. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೆಎಲ್ಇ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಎಲ್ಇ ಕನಸಾದಂತಹ ವೇಣು ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಮೇಡಮ್, ಈಗ ಈ ಒಂದು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಲಕ್ಷಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು, ವೈದ್ಯರಿಗೆ ತೋರಿಸಲೇಬೇಕು ಯಾವ ಒಂದು ಲಕ್ಷಣಗಳು ಕಾಣಿಸಿಕೊಂಡಾಗ ಅಂತ?
1: ಓಕೆ, ಮೆನ್ಸ್ಟ್ರುಯೇಷನ್ ಟೈಮ್ದಲ್ಲಿ ಅತಿ ರಕ್ತಸ್ರಾವ. ಓಕೆ, ನಾವೀಗ ಹೇಳಿದ್ವಿ 2 to 7 days ನಾರ್ಮಲ್ ಇರ್ತೈತಿ ಬೇಸ್ಡ್ ಆನ್ ದ ಬಾಡಿ ಕಾನ್ಸ್ಟಿಟ್ಯೂಷನ್. ಸೊ ನಿಮ್ಗೆ ಅದು ಅನಿಸ್ತೈತಿ ಹೆವಿ ಹೋಗಾಕತ್ತೈತಿ ಅಥವಾ ಸಿವಿಯರ್ ಪೇನ್ ಅಬ್ಡಾಮಿನ್, ಅದ್ರ ಜೊತೆ ಬ್ಯಾರೆಡ್ ಕಂಪ್ಲೇಂಟ್ಸ್ ಅಸೋಸಿಯೇಟೆಡ್ ಕಂಪ್ಲೇಂಟ್ ಇಸ್ ದ ನಾಶಿಯಾ, ವಾಮಿಟಿಂಗ್, ಲೂಸ್ ಮೋಷನ್ಸ್, ಹೆಡ್ ಏಕ್ಸ್, ಇವು ಎಲ್ಲ ಇದ್ದಾಗ ನೀವು ಹೋಗಿ ಡಾಕ್ಟರಿಗೆ ಭೇಟಿ ಮಾಡಿ ಮಾತ್ರೆ ವಗೇರೆ ತಗೋಬಹುದು.
0: ಮೇಡಮ್, ಈಗ ಈ ಒಂದು ಋತುಚಕ್ರದ ಸಮಯದಲ್ಲಿ ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ, ಹಾಗೇನೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ಅದನ್ನ ಆ ನೋವನ್ನ ಶಮನ ಮಾಡೋದಕ್ಕಾಗಿ ಅಂತ ಆಯುರ್ವೇದದಲ್ಲಿ ಯಾವುದಾದ್ರೂ ಚಿಕಿತ್ಸೆ ಏನಾದ್ರೂ ಇದೆಯಾ?
1: ಇದೆ, ಯೂಶುವಲಿ ಡಿಸ್ಮೆನೋರಿಯಾ ಅಂತೇವಿ ನಾವು. ಸೊ ಆಯುರ್ವೇದದಲ್ಲಿ ಬಹಳಷ್ಟು ಫಾರ್ಮುಲೇಷನ್ಸ್ ಅಥವಾ ಪ್ರೊಸೀಜರ್ಸ್ ಹೇಳಿದಾರು. ಓಕೆ, ಬಸ್ತಿ ಟ್ರೀಟ್ಮೆಂಟ್ ಆಗ್ಬೋದು. ಬಸ್ತಿ ಅಂದ್ರೆ ಮೆಡಿಕೇಟೆಡ್ ಆಯಿಲ್ ಅಥವಾ ಗೀ, ಅದು ಸಂಡ ಜಾಗದಲ್ಲೇ ಕೊಟ್ಟು ಇದು ಮಾಡ್ಕೋಬಹುದು. ಆಮೇಲೆ ಮೆಡಿಸಿನ್ಸ್ ಇದೆ, ಯೋಗಾಸನಸ್, ಡಯಟ್, ಅದೆಲ್ಲ ನಾವು ಹೇಳ್ಕೊಡ್ಬೋದು.
0: ಮೇಡಮ್, ಈಗ ಮೊದಲ ಬಾರಿಗೆ ಋತುಮತಿ ಆದಂತಹ ಹುಡುಗಿಯರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಓಕೆ, ಸೊ ಅಡ್ವೈಸ್ ಫಾರ್ ದೆಮ್ ಇಸ್ ನಾಟ್ ಟು ಬಿ ಅಫ್ರೇಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಓಕೆ, ಇಟ್ ಇಸ್ ಅ ನಾರ್ಮಲ್ ಸೈಕಲ್. ಇವನ್ ಪೇರೆಂಟ್ಸ್ ಕೂಡ ಮನೆ ಮಕ್ಕಳಿಗೆ ಹೇಳ್ಕೊಡ್ಬೋದು, ಅದು ಆತಂದ್ರೆ ಏನು ಟೆನ್ಷನ್ ತಗೊಳೋದಿಲ್ಲ, ಹಂಚಬಾರ್ದು, ಇಟ್ ಇಸ್ ಅ ನಾರ್ಮಲ್ ಸೈಕಲ್ ಅಂತ, ನಾರ್ಮಲ್ ಫೇಸ್ ಆಫ್ ದ ಲೈಫ್ ಅಂತಂದು. ಆಮೇಲೆ ನೀವು ಮತ್ತೇನು ಡೈಟ್ ಬಗ್ಗೆ ಅಂತೂ ಹೇಳಕೊಡ್ತೇವೆ, ಇದು ತಿನ್ಬೇಡ್ರಿ ಅದು. ಆಮೇಲೆ ಜಾಸ್ತಿ ಓವರ್ ಎಕ್ಸಸೈಸು, ಜಾಸ್ತಿ ಜೋರ್ ಜೋರ್ ಜಂಪ್ ಮಾಡುವುದು ಅಥವಾ ಜಾಸ್ತಿ ಸೈಕ್ಲಿಂಗ್ ವಗೇರೆ ಹಂಗ. ಸೊ ಅದು ಏನಾಗ್ತೈತೆ, ಹಾರ್ಮೋನ್ಸ್ ಅಪ್ ಅಂಡ್ ಡೌನ್ ಸ್ಟೇಟ್ ಇರ್ತೈತಿ. ಸೊ ಅಗೇನ್ ಅಲ್ಲಿ ಏನಾರ ಪ್ರಾಬ್ಲಮ್ ಆಗ್ಬಹುದು. ಸೊ ನೀವು ಅಕಾರ್ಡಿಂಗ್ಲಿ ಅವರಿಗೆ ಸಜೆಸ್ಟ್ ಮಾಡಬಹುದು.
0: ಮೇಡಮ್, ಈಗ ಶಾಲೆಗಳಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ಈ ಒಂದು ಋತುಚಕ್ರದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು ಅಂತ?
1: ಓಕೆ, ಸೊ ಎವ್ರಿ ಸ್ಕೂಲ್ ಶುಡ್ ಅಡಾಪ್ಟ್ 1 week ಫಾರ್ ಸೆಲ್ಫ್ ಎಡ್ಯುಕೇಶನ್ ಆರ್ ಎಡ್ಯುಕೇಶನ್ ಫ್ರಮ್ ಅದರ್ ಸ್ಪೆಷಲಿಸ್ಟ್. ಸೊ ಎಲ್ಲಾ ಕ್ಲಾಸ್ ಮಕ್ಕಳಿಗೆ, ಯೂಶುವಲಿ ಈಗ ನಾವು 6th standard 7th standard ಸ್ಟಾರ್ಟ್ ಆಗಕತ್ತೈತ್ರಿ. ಸೊ ಆ ಸ್ಟ್ಯಾಂಡರ್ಡ್ ಅವ್ರ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೋದು, ಅಥವಾ ಬೇರೆ ಕಾಲೇಜಸ್ ಅಥವಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ದವರು ಸರ್ವೆ ಸ್ಟಡೀಸ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಏನೈತಿ ಹಂಗೈತಿ ತೋ. ಸೊ ಅಕಾರ್ಡಿಂಗ್ಲಿ ಹೆಲ್ತ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬೋದು, ಅಥವಾ ಇನ್ಫಾರ್ಮೇಶನ್ ಅಬೌಟ್ ಮೆನ್ಸ್ಟುರೇಷನ್, ಹೈಜೀನು, ಏನೇನು ಆಗ್ತೈತಿ, ಏನಿಲ್ಲ, ಏನೇನು ಮಾಡಬೇಕು, ಅದು ಎಲ್ಲ ನೀವು ಆ್ಯಸ್ ಅ ಪಾರ್ಟ್ ಆಫ್ ಅಸ್ ಸ್ಟಡಿ ಸೈಕಲ್ ಅಲ್ಲಿ ನೀವು ಅದು ಸ್ಕೂಲ್ದಾಗು ಹೇಳ್ಕೊಡ್ಬೋದ್ರಿ.
0: ಮೇಡಮ್, ಕೊನೆಯದಾಗಿ ಈ ಒಂದು ವಿಶ್ವ ಋತುಚಕ್ರ ಸ್ವಚ್ಛತಾ ದಿನದ ಅಂಗವಾಗಿ, ಮೆನ್ಸ್ಟ್ರುಯಲ್ ಹೈಜೀನ್ ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ?
1: ಓಕೆ, ಸೊ ಮೆನ್ಸ್ಟ್ರುಯೇಷನ್ ಬಗ್ಗೆ ಮೇನ್ ಪಾರ್ಟ್ ಇಸ್, ಎಸ್ ಎವ್ರಿ ಒನ್ ನೋಸ್, ಇಟ್ ಈಸ್ ಅ ನಾರ್ಮಲ್ ಫೇಸ್ ಆಫ್ ದ ಫಿಮೇಲ್ಸ್ ಲೈಫ್. ಡೋಂಟ್ ಬಿ ಅಫ್ರೇಡ್, ಡೋಂಟ್ ಬಿ ಅಶೇಮ್ಡ್ ಆಫ್ ಇಟ್, ಬಿ ಕಾನ್ಫಿಡೆಂಟ್ ಆಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಬಾಡಿ. ಎಸ್, ಇಫ್ ದೇರ್ ಇಸ್ ಎನಿ ಅನ್ ಟುವರ್ಡ್ಸ್ ಡಿಸ್ಕಂಫರ್ಟ್ ವಿಚ್ ಇಸ್ ವೆರಿ ಮಚ್ ಕಾಸಿಂಗ್ difficulty in your day-to-day activities, you can visit to the doctors, take advice from them, you can take medications, prevent infections by following the menstrual hygiene and keep your body safe and confident.
0: ಖಂಡಿತ ಮೇಡಮ್, ನಿಮ್ಮ ಒಂದು ಅಮೂಲ್ಯ ಸಲಹೆಗಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ಶ್ರವಣದಾನ ಶ್ರವಣದಾನ
1: ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
1: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
0: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
1: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31ರ ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು

0: ろうよな、やろうよな、やろうよな。
1: あは、あは、あは、シュボダヤ、シュボダヤ、プリティアスネヒトラ、ナマスカー、ナマスカー、ナマスカーラ、キルダイドラベルドリナイポンフォルファミドゲエリカナスリーバルカーフィア、マントムラ、ラディオケンダ、ネモディケナナマンチュナッパイアッミアスネヒトラ、バニバニバニバニバニ、エド、ネモディケナブ、シュバシュバシュバシュバシュバグルバラダ、スペシャルガリグマ、バルシャダイネ、ティングル、ティングルナ、イパテンネディナ、メイパテンとヤラツアウトイパダダダ、ネモディケナブ、スペシャル。ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಈ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತು, ತಾವು ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಮಸ್ತ್ ಗೀತೆ. ಎಂತ ಗೀತೆ? ಮಸ್ತ್ ಗೀತೆ ರಿಕ್ವೆಸ್ಟ್ ಮಾಡೋ ಕಾರ್ಯಕ್ರಮದ ಇದೇ ವಿಶೇಷತೆ ಆತ್ಮೀಯ ಸ್ನೇಹಿತರೆ. ಬನ್ನಿ ಬನ್ನಿ ಬನ್ನಿ, ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ನಲ್ಲಿ ಬನ್ನಿ ಎಲ್ಲರೂ. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಬರುತ್ತಾನೆ ಗಂಟಿ ಬಾರಿಸ್ಕೋತ. ಹೆಂಗ್ ಬಾರಿಸ್ಕೋತ? ಗಂಟಿ ಬಾರಿಸ್ಕೋತ. ಸೊ ಈ ಗಂಟಿ ಆವಾಜ್ ಕೇಳಿದ್ರೆ ಶಾಲೆ ನೆನಪಾಗುತ್ತೆ. ನಾಳಿಂದ ಎಷ್ಟೋ ಜನರ ಶಾಲೆ ಪ್ರಾರಂಭ ಆಗ್ತಾ ಇದೆ, ನನಗೂ ಗೊತ್ತು. ಸೊ ಸ್ನೇಹಿತರೆ ಬನ್ನಿ, ನಮ್ಮ ನಮ್ಮ ಶಾಲೆ ದಿನಗಳನ್ನು ನೆನಪಿಸುತ್ತಾ, ನಾನು ಸ್ಕೂಲ್ನ್ಯಾಗ ಇದ್ನಿ, ಈ ಪಿಕ್ಚರ್ ರಿಲೀಸ್ ಆಗಿತ್ತು, ವಿಚ್ ಇಸ್ ವಾಟ್ ಐ ಲವ್ ಯು ಚಿತ್ರದ್ದು ಈ ಹಾಡೊಂದಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ತಾವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049049 ನಿಯಮ ಪಾಲಿಸಿ, ದೇವರದು ಭಕ್ತಿ ಗೀತೆ ಇರಬಾರ್ದು, ಕನ್ನಡ ಚಿತ್ರರಂಗದ ಗೀತೆ ಇರಬೇಕು. ನೀವು ನಿಮ್ಮ ಸ್ಕೂಲ್ ದಿನಗಳಲ್ಲಿ ಕೇಳಿರುವ ಒಂದು ಮಸ್ತ್ ಗೀತೆ, ಎಂತ ಗೀತೆ? ಮಸ್ತ್ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಶುಭ ಗುರುವಾರ 28 May 2026 ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬನ್ನಿ ಬನ್ನಿ ಬನ್ನಿ ಶಾಲೆ ಸ್ಪೆಷಲ್ನಲ್ಲಿ ಭಾಗವಹಿಸಿ. 9019049049 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಮಸ್ತ್ ಗೀತೆ, ಹೆಂಗೀತೆ? ಮಸ್ತ್ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ.

ಗೀತೆ ಕೇಳಿ ನಾನು ನನ್ನ ಶಾಲೆ ದಿನಗಳು ಎಷ್ಟನೇ ಇದ್ನಂತ ಇರ್ಬೋದಾ ನಂಗೆ ಗೊತ್ತಿಲ್ಲ, ಇರ್ಬೋದು 6ನೇ 7ನೇ ಇರ್ಬೋದ್ರಿ ಸ್ನೇಹಿತರೆ ಅಲ್ಲಿಗೆ ಅಲ್ಲೇ. ಬಟ್ ಈ ಗೀತೆಯನ್ನು ಕೇಳಿದ ತಕ್ಷಣ ಎಲ್ಲ ನನ್ನ ಶಾಲೆ ದಿನಗಳು, ಟಿ ವಿಯಲ್ಲಿ ನೋಡುವ ಆ ಒಂದು ಗೀತೆ, ಆಹಾ ಮಜಾನೇ ಬೇರೆ. ನೋಡಿ, ಸಾಮಾನ್ಯವಾಗಿ ಬೇರೆ ಟೈಮ್ನಲ್ಲಿಯೂ ಈ ಹಾಡನ್ನು ಪ್ರಸಾರ ಮಾಡಿದಾಗ ನಾವು ಕೇಳ್ತೀವಿ, ಮಜಾ ಮಾಡ್ತೀವಿ. ಆದರೆ ಈ ಶಾಲೆ ಸ್ಪೆಷಲ್ನ ವಿಶೇಷತೆ, ನೀವು ಆ ಹಾಡು ರಿಕ್ವೆಸ್ಟ್ ಮಾಡಿದ ತಕ್ಷಣ ಕಣ್ಣಿನ ಮುಂದೆ ಆ ನಿಮ್ಮ ಸಿಹಿಯಾದ ಮುತ್ತಾದ ಶಾಲೆ ನೆನಪುಗಳು, ಏ ಶಾಲೆ ದಿನಗಳು ನೆನಪಾಗುತ್ತೆ. ನೆನಪಿನ ಶಕ್ತಿನೇ ಅದು. ಸೊ ಸ್ನೇಹಿತರೆ, ಬಂದ ಬಂದ ಬಂದ ಮಂಜುನಾದ ಗಂಟಿ ಬಾರಿಸ್ಕೊತ ಬಂದ. ಮಂಜುನಾದ ಗಂಟಿ ಬಾರಿಸ್ಕೋತ್ ಬಂದ. ಈ ಗಂಟಿ ಶಾಲೆಯ ಗಂಟಿ. ಸೊ ಸ್ನೇಹಿತರೆ, ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ ಶಾಲೆ. ಸೊ ಯಾವತ್ತು ನಮಗೆ ಹೇಳ್ತಿದ್ರು ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಸೊ ಸ್ನೇಹಿತರೆ, ಆದರೆ ಸ್ಕೂಲ್ನಾಗಿದ್ದಾಗ ಅರಿವಾಗಲಿಲ್ಲ, ಸ್ಕೂಲ್ ಆಚೆ ಬಂದ ತಕ್ಷಣ ನಮಗೆ ನೆನಪಾಯಿತು. ನನಗೆ ಎಸ್ಪೆಷಲಿ ನಿಜವಾಗಲೂ ನನ್ನ ಸ್ಕೂಲ್ ಡೇಸ್ ವೆರ್ ದ ಓನ್ಲಿ ಗೋಲ್ಡನ್ ಡೇಸ್. ಆದರೆ ದೇವರು ಕೊಟ್ಟಿರುವ ಎರಡೂ ಬಹುಮಾನದಲ್ಲಿ ನಾನು ಒಂದನ್ನು ಬರೋಬ್ಬರ ಉಪಯೋಗ ಮಾಡ್ತಾ ಇದ್ದೇನೆ, ವಿಚ್ ಈಸ್ ನೆನಪು ಆ್ಯಂಡ್ ಕಲ್ಪನೆ. ಈ ಎರಡು ದೇವರು ಕೊಟ್ಟಿರುವ ಒಂದು ಗಿಫ್ಟು, ಈ ಗಿಫ್ಟನ್ನು ಕರೆಕ್ಟ್ ಜಾಗೆನೆಲ್ಲ ಹಾಕೇನ್ರಿ. ನೆನಪು ಒಳ್ಳೆ ನೆನಪನ್ನು ಮಾಡುತ್ತೇನೆ, ಕಲ್ಪನೆ ಒಳ್ಳೆ ಕಲ್ಪನೆಯನ್ನು ಮಾಡಿ ಈಗಿನ ಕ್ಷಣ ರಿಲ್ಯಾಕ್ಸ್ ಆಗಿರ್ತೇನೆ. ಬನ್ನಿ ಆತ್ಮೀಯರೇ, ಸೊ ಈ ಗೀತೆಯೊಂದಿಗೆ ನನಗೆ ಶಾಲೆಯ ದಿನಗಳ ಏನಂದರೆ ಬಹಳ ಮುಖ್ಯವಾಗಿ ನಾಳೆ ಸ್ಕೂಲ್ ಓಪನ್ ಅಂದ ತಕ್ಷಣ ನನಗೆ ಟೆನ್ಷನ್, ಒನ್ ಪೇಜ್ ಹ್ಯಾಂಡ್ ರೈಟಿಂಗ್ ಇಂತಿತ್ತಿಪ್ಪ. ಹಿಂದಿ, ಕನ್ನಡ, ಇಂಗ್ಲೀಷ್, 360 ದಿನದ ಏನು ರಜೆ ಇರ್ತಿತ್ತು ನೋಡ್ರಿ, ಒಂದೊಂದು ಪುಟ ಬರೆದು ಬರಬೇಕಿತ್ತು. ಸೊ ನನಗೆ ಭಾಳ ಚಿಂತೆ, ಏಕೆ ಅಂದರೆ ಇವತ್ತಿಂದ ಇವತ್ತ ಬರೀ ಅಂತ ನಮ್ಮ ಮಮ್ಮಿ ಬೈತಿದ್ಲು. 5-10 ನಿಮಿಷ ಆಗುತ್ತೆ, ಒನ್ ಪೇಜ್ ಹ್ಯಾಂಡ್ ರೈಟಿಂಗ್ ಮಾಡು ಮಾಡು ಮಾಡು ಅಂತ ಬೈತಿದ್ರು. ನಾವು ಆಡು ಆಡು ಆಡು ಅಂತ ಆಟದಲ್ಲಿಯೇ ವ್ಯಸ್ತವಾಗಿರ್ತಿದ್ವಿ. ಬಹಳ ಉತ್ತಮ ದೃಶ್ಯಗಳನ್ನು ನಾವು ನೋಡ್ತಿದ್ವಿ. ನಾನು ವೈಯಕ್ತಿಕವಾಗಿ ನಮ್ಮ ಓಣಿಯಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು, ಕ್ರಿಕೆಟ್ ಆಡ್ತಾ ಇದ್ರು. ನೋಡುವಾಗ ಸ್ವಲ್ಪ ದುಃಖ ಏನು ಅಂದರೆ, ಅವರು ಕಾಂಕ್ರೀಟ್ ರೋಡ್ ಮೇಲೆ ಅಲ್ಲೇ ಇಲ್ಲೇ ಇಟ್ಟಿಟ್ಟ ಸಂದ್ರಾಗ ಆಡುವಾಗ ಹಿರಿಯರು ಬಂದು ಬೈತಿದ್ರು, ಯಾಕೆ ಆವಾಸ್ ಮಾಡತ್ತೀರಿ. ನಾನು ಅದೇ ಹಿರಿಯರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೆ, ಹಬ್ಬ ಹಬ್ಬ ಅಂದರೆ ಇನ್ನು ಒಂದು ವಾರ, ಪಾಪ ಅವರಿಗೆ ಆಟ ಆಡಲಿಕ್ಕೆ ಬಿಡಿ, ಒಮ್ಮೆ ಸ್ಕೂಲ್ ಸ್ಟಾರ್ಟ್ ಆದ ಕೂಡಲೇ ಈ ದೃಶ್ಯ ನೋಡ್ಲಿಕ್ಕೆ ಸಿಗುವುದಿಲ್ಲ, ಒಂದು ಕಾಚು ಹೊಡೆದ್ರೂ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಅವರು ಅಂದ್ರು ನೀನು ತೊಗೊಂಡು ಕೊಡ್ತೀಯಾ ಅಂತ. ನಾನು ಆ ಚಿಕ್ಕ ಮಕ್ಕಳಿಗೆ ಸಾಫ್ಟ್ ಬಾಲ್ ತೊಗೊಂಡು ಬನ್ನಿರಿ, ಅದರಲ್ಲೇ ಕಾಚೇನು ಯಾರು ತಲೆನೂ ಹೊಡೆಯಂಗಿಲ್ಲ, ಸೊ ಆಟ ಆಡ್ರಿ ಅಂತ ಹೇಳ್ತಿದ್ದೆ. ಈ ದೃಶ್ಯವನ್ನು ನೋಡುವಾಗ ಖುಷಿನೂ ಅಷ್ಟು ದುಃಖನೂ. ಏಕೆ ಅಂದರೆ ಸ್ನೇಹಿತರೆ, ಈಗ ಬೆಳೀತಿರುವ ಈ ಒಂದು ಏನೊಂದು ತಾಪಮಾನ, ಅದರೊಂದಿಗೆ ಅವರಿಗೆ ಸಿಗಲಾರದಂತಹ ಮಣ್ಣಿನ ಮೈದಾನ, ಓ ಮೈ ಗಾಡ್, ನಾವೇ ಮಾಡಿರುವ ಅನ್ಯಾಯ. ನಾನು ಅನುಭವಿಸಿದ್ದೇನೆ ಬಾಲ್ಯದಲ್ಲಿ ಒಳ್ಳೆ ಗಾಳಿ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು. ಆ್ಯಂಡ್ ನಿಮಗೂ ಗೊತ್ತು ಆತ್ಮೀಯ ಸ್ನೇಹಿತರೆ, ಫುಲ್ ಆಟಾಡಿ ಆಟಾಡಿ ಬಿಸಿಲಾಗ ನೀವು ಅದನ್ನು ನೀರು ಬೋರ್ ಕಟ ಕಟ್ ಕಟ, ಅದು ಕೈ ಬೋರ್ ಗೊತ್ತಲ್ಲರಿ, ಅದನ್ನು ಹೊಡೆದು ಆಮೇಲೆ 5-10 ನಿಮಿಷ ಬಿಟ್ಟು ಅದು ನೀರು ಬರುತ್ತೆ ನೋಡ್ರಿ. ಆ ನೀರಿನ ಬಾಯಿ ಹಚ್ಚಿ ಕುಡಿಯುವಾಗ ಆ ನೀರಲ್ಲಿರೋ ಸಿಹಿತನ, ಮೈ ಗಾಡ್, ಆ ಅಮೃತ. ಹೋದಿನ ಅಲ್ಲೇ ಮಾವಿನಕಾಯಿ ಗಿಡದಿಂದ ಬೀಳ್ತಿದ್ವಿ, ಅದನ್ನು ತೊಗೊಂಡು ಪಾಪ ಅವನು ದೋಸ್ತ ಖಾರ ಪೌಡರ ಉಪ್ಪಿನ ಪೌಡರ್ ಪೇಪರ್ನ್ಯಾಗ ಬುತ್ತಿ ಕಟ್ಕೊಂಡು ಬರ್ತಿದ್ದ, ನಾವು ಆಟ ಆಡ್ಮೇಲೆಗೆ ತಿಂತಿದ್ವಿ. ಮೈ ಗಾಡ್ ಸ್ನೇಹಿತರೆ, ವಿ ಹ್ಯಾಡ್ ದ ಬೆಸ್ಟ್ ಟೈಮ್. ನಮ್ಮ ಈಗಿನ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ನನಗೆ ಒಂದು ಖುಷಿ ಏನಂದರೆ, ಮೊಬೈಲ್ ಆಟ ಬಿಟ್ಟು ಮೈದಾನದ ಆಟಕ್ಕೆ ಬಂದಿದ್ದಾರೆ. ಆ್ಯಂಡ್ ಎವ್ರಿ ಡೇ ನಾನು ಆ ದೃಶ್ಯ ನೋಡ್ತಿದ್ದೆ. ಬಾಕಿ ಎಷ್ಟೋ ಹಿರಿಯರು ಬೈತಿದ್ರು, ನಾನು ಅಂತಿದ್ದೆ ಸ್ವಲ್ಪ ಆವಾಸ್ ಕಮ್ಮಿ ಮಾಡಿ ಎಂಜಾಯ್ ಮಾಡಿ. ಖರೆ ಆಟದಲ್ಲಿ ಆವಾಸ್ ಕಮ್ಮಿ ಹೆಂಗೆ ಮಾಡ್ಬೋದು, ಬಟ್ ಇರಲಿ. ನಾಳೆ ಶಾಲೆ ಪ್ರಾರಂಭವಾಗ್ತಾ ಇದೆ. ನನ್ನ ಪ್ರೀತಿಯ ಸ್ನೇಹಿತರೆ, ವೇಣುಧ್ವನಿಯ ಕುಟುಂಬದ ಸ್ನೇಹಿತರೆ, ಎಷ್ಟು ಜನ ತಮ್ಮ ಮನೆಯಲ್ಲಿ ತಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ, ಮಕ್ಕಳಿದ್ದಾರೆ, ನಾಳೆ ಶಾಲೆಗೆ ಹೋಗುತ್ತಾರೆ ಅಲ್ವಾ, ಅವರಿಗೆ ಒಂದೇ ಹೇಳಿ, ಶಾಲೆ ಪ್ರಾರಂಭವಾಗ್ತಾ ಇದೆ, ಗಮ್ಮತ್ತು ಮಾಡಿ ಅಭ್ಯಾಸ ಮಾಡಿ ಅಂತ. ನಮ್ಮ ಪಾಲಕರಿಗೆ ಒಂದೇ ಚಿಂತೆ, ನೋಡ್ರಪ್ಪ ನಾಳೆಯಿಂದ ಶಾಲೆ ಸ್ಟಾರ್ಟ, ಕಿರಿಕಿರಿ ಖತಮ್ ಅಂತ. ಹೀಗೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಲೈಫಲ್ಲಿ ಇರೋ ಅತಿ ಸುಂದರವಾದ ದಿನಗಳು ಶಾಲೆ ದಿನಗಳು. ಸೊ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ನಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಏನಪ್ಪ ವಿಶೇಷತೆ ಅಂದರೆ, ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಮಾಸ್ತ್ ಗೀತೆ, ಎಂಥ ಗೀತೆ, ಮಾಸ್ತ್ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಹಾಟ್ಲೈನ್ ಸಂಖ್ಯೆ 9019-904-904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಶಾಲೆ ಸ್ಪೆಷಲ್ನಲ್ಲಿ ಭಾಗವಹಿಸಿ. ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ.
ಎಸ್, ನನ್ನ ಶಾಲೆ ದಿನಗಳಲ್ಲಿ ಈ ಒಂದು ಗಂಟೆ ಸದ್ದು ಮುಂಜಾನೆ ಕೇಳಿದ್ರೆ ಬೇಜಾರಾಗೋದು, ಇದೇ ಗಂಟೆ ಸದ್ದು ಸಾಯಂಕಾಲ ಶಾಲೆ ಬಿಡೋ ಸಮಯದಲ್ಲಿ ಕೇಳಿದ್ರೆ ಮಸ್ತ್ ಅನ್ಸೋದು. ಹೆಂಗಲ್ವಾ ಸ್ನೇಹಿತರೆ ನಮ್ಮ ಮನಸ್ಸು? ಸೊ ಎಲ್ಲ ನಮ್ಮ ಮನಸ್ಸು ಒಳಗ ಐತ್ರಿ. ನಾವು ನೋಡೋ ದೃಶ್ಯ, ನಾವು ನೋಡೋ ದೃಷ್ಟಿ ಬದಲಾಯಿಸಬೇಕು. ಬನ್ನಿ ಕರುನಾಡ, ಇದು ಕರುನಾಡೆ. ಈ ಗೀತೆಯೊಂದಿಗೆ ಶೋಭಾ ಡೌಲಿ ಅವರು ಭಾಗವಹಿಸಿದ್ದಾರೆ. ಬಾಳುವಂತ ಹೂವೆ, ಈ ಗೀತೆಯೊಂದಿಗೆ ವಿಜಯಲಕ್ಷ್ಮಿ ಅವರು ಭಾಗವಹಿಸಿದ್ದಾರೆ. ಕಂಚನ್ ಕೋಪರ್ಡಿ ಅವರು ಗಿರಿನ ವಿಲ್ಲೋ ಎಲ್ಲೋ, ಅದು ಎಲ್ಲೈತಿ ಅವ್ರಿಗೆ ಗೊತ್ತೈತಿ. ಸೊ ಅವರು ಆ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವಂತಹ ಗೀತೆಯನ್ನ ರಿಕ್ವೆಸ್ಟ್ ಮಾಡಿ ಹಾಡನ್ನ ಕೇಳಿ ಮಜಾ. ಹಾ, ನಿಯಮ ಪಾಲಿಸಬೇಕು, ದೇವ್ರದ್ದು ಇರಬಾರ್ದಷ್ಟೇ. ಆಲ್ ರೈಟ್, ಹಾಡನ್ನ ಕೇಳಿ ಮಜಾ ಮಾಡಿ.

ಎಲ್ಲೋ ಅದು ಎಲ್ಲೈತಿ ಅಂತ ಕಂಚನ್ ಕೋಪರಡೆಯವರು ಹೇಳ್ತಾರೆ. ಅವರಿಗೆ ಬೇಕಿತ್ತು ಈ ಹಾಡು, ಹೃದಯ ಹಾಡಿತು ಚಿತ್ರದ ಈ ಹಾಡೊಂದಿಗೆ ಭಾಗವಹಿಸಿದ್ದಾರೆ. ಈಗ ತಾನೇ ಪ್ರಸಾರವಾಗಿರುವ ಗೀತೆ ನಮ್ಮ ಅಣ್ಣವರು ಎಸ್ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಕಸ್ಮಿಕ ಚಿತ್ರದ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಈ ಸುಮಧುರವಾದ ಗೀತೆ. ವಿಜಯಲಕ್ಷ್ಮಿ ಅವರೊಂದಿಗೆ ಮಾತನಾಡುವಾಗ ಒಂದು ಮಾತ್ರ ಗೊತ್ತಾಯಿತು, ಕಿ ಮಾತಿನ ಶಕ್ತಿ ಎಷ್ಟಿದೆ. ಆತ್ಮೀಯ ಸ್ನೇಹಿತರೆ, ತಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ತಕ್ಷಣ ತಲೆಯಲ್ಲಿ ಬರುವುದು ಮೊದಲನೇ ವಿಚಾರ ಹಣಕಾಸು ಖರ್ಚಾಗುತ್ತೋ ಅಂತ. ನಿಮಗೆ ಇನ್ನೊಂದು ಮಾತು ಹೇಳ್ತೇನೆ, ಬರೀ ಹಣಕಾಸಿನ ಸಹಾಯವೇ ಸಹಾಯವಿರುವುದಿಲ್ಲ. ಇನ್ನೊಬ್ಬರಿಗೆ ತಮ್ಮ ಬಹುಮೂಲ್ಯ ಸಮಯ ಕೊಡುವುದು, ತಮ್ಮ ಒಳ್ಳೆ ಮಾತನ್ನ ಮಾತನಾಡುವುದು, ಓಹೋ ಇದಕ್ಕಿಂತ ದೊಡ್ಡದು ಇನ್ಯಾವುದು ಸಹಾಯ ಇಲ್ಲ. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾತಿನ ಮುಖಾಂತರ, ತಮ್ಮ ಬಹುಮೂಲ್ಯ ಸಮಯ ಕೊಡುವ ಮುಖಾಂತರ ಮಾಡಿ. ಸಮಯದ ಬಗ್ಗೆ ಮಾತನಾಡುವಾಗ ಈಗ ಶಾಲೆಯ ಸ್ಪೆಷಲ್, ಶಾಲೆಯ ದಿನಗಳು, ಶಾಲೆಯ ಸಮಯ ಅದನ್ನ ನೆನಪಿಸುತ್ತಾ ಬನ್ನಿ ಗಿರಿನವಿಲೋ ಎಲ್ಲೋ ಈ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಮಧುರವಾದ ಗೀತೆ, ನೀವು ಕೇಳಿರುವ ಶಾಲೆ ದಿನಗಳಲ್ಲಿ ಕೇಳಿರುವ ಹಾಡು. ಸೊ ಸ್ನೇಹಿತರೆ, ಈಗ ಈ ಹಾಡಾದ ತಕ್ಷಣ ನಾನಾಡುವ ನುಡಿಯೇ ಕನ್ನಡ ನುಡಿ. ಈ ಗೀತೆಯೊಂದಿಗೆ ಗಣಪತಿ ಭಂಡಾರಿಯವರು ಭಾಗವಹಿಸಿದ್ದಾರೆ. ದೇವರು ಹೊಸೆದ ಪ್ರೇಮದ ದಾರ, ಈ ಗೀತೆಯೊಂದಿಗೆ ರಾಜಶ್ರೀ ಅವರು ಭಾಗವಹಿಸಿದ್ದಾರೆ. ಸೊ ನೀವು ಕೂಡ ಆ ಮೊಬೈಲ್ ತಗೊರಿ, ಲಾಕ್ ತೆಗೀರಿ, ಚಾಟ ವಾಟ್ಸ್ಆ್ಯಪ್ ಇದಾದ ಮಾಡಲಾರದೆ ಡಯಲ್ ಮಾಡಿ ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮಾಡಿ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಸುಮಧುರವಾದ ಗೀತೆ ಆಫ್ ಕನ್ನಡ ಚಿತ್ರರಂಗ ನನಗೆ ತಿಳಿಸಿ. ಹಾಡನ್ನು ಕೇಳಿ ಮಜಾ ಮಾಡಿ.

ಗಿರಿನವಿಲು ಅದು ಎಲ್ಲೋ ಅದು ನೀವೇ ಹೇಳಬೇಕು, ಅದರೊಂದಿಗೆ ನಮ್ಮ ಪದ್ಮಾಟಿ ಎಲ್ಲರೂ ಹೇಳ್ತಾರಂತ ಹೇಳಿದ್ದಾರೆ ಅವರು. ಧನ್ಯವಾದ ನನಗೂ ಆ್ಯಂಡ್ ನಮ್ಮ ಕಾಂಚನ ಮೇಡಮ್ಗೂ ತಿಳಿಸ್ತಾ ಇದ್ದಾರೆ ಈ ಗೀತೆಗೋಸ್ಕರ. ಅವರಿಗೂ ಖುಷಿ ಆಗಿರ್ಬೋದಲ್ವಾ? ಸೊ ನಿಮ್ಮ ಗೀತೆನೂ ಬರುತ್ತೆ ಪದ್ಮ ಅವರೇ, ಟೆನ್ಷನ್ ತೊಗೊಬೇಡ್ರಿ. ಈಗ ಪ್ರಸಾರವಾಗೋ ಗೀತೆ ಗಣಪತಿ ಭಂಡಾರಿ ಅವ್ರದ್ದು, ಇದಾದ ತಕ್ಷಣ ರಾಜಶ್ರೀ ಅವ್ರದ್ದು, ದೇವರು ಹೊಸಿದ ಪ್ರೇಮದ ದಾರ, ಅದಾದ ತಕ್ಷಣ ಈ ಯಾರೆ ನೀನು ಸುಂದರ ಚೆಲುವೆ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರುತ್ತಾ ಇದೆ. ಇದಾದ ತಕ್ಷಣ ಅಂದರೆ ಪದ್ಮ ಅವರ ಗೀತೆ ಆದ ತಕ್ಷಣ ನೋಟದಾಗೆ ಮೀಟಿ ಈ ಗೀತೆ ಇವರು ನಮ್ಮ ಪ್ರೀತಿಯ ಗಜಾನನ್ ಗಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಬಾಲ್ಯದಲ್ಲಿ ಕೇಳ್ತಿದ್ರು ಆ ನೆನಪನ್ನು ಬರೀ ಹಂಚ್ಕೋವಾಗ ಅವರ ಧ್ವನಿಯಲ್ಲಿರೋ ಖುಷಿ, ನೆಮ್ಮದಿ, ಸಂತೋಷ ನನಗೆ ಇಲ್ಲಿ ಕೇಳಿಸ್ತಾ ಇತ್ತು. ಈ ಶಾಲೆ ಸ್ಪೆಷಲ್ನಲ್ಲಿ ನೀವು ರಿಕ್ವೆಸ್ಟ್ ಮಾಡೋ ನಿಮ್ಮ ಶಾಲೆಯ ದಿನಗಳಲ್ಲಿ, ನಿಮ್ಮ ಬಾಲ್ಯದ ದಿನಗಳಲ್ಲಿ ಕೇಳಿರುವ ಗೀತೆಯನ್ನು ನೀವು ರಿಕ್ವೆಸ್ಟ್ ಮಾಡುವಾಗ, ಈ ಗೀತೆಯನ್ನು ನಾನು ಪ್ರಸಾರ ಮಾಡುವಾಗ ನಿಮ್ಮ ಕಣ್ಮುಂದೆ ನಿಮ್ಮ ಮನಸ್ಸಲ್ಲಿ ಒಂದು ಕ್ಷಣ ಆಹ ಹಂಚಿದ್ರೆ ಸಾಕು, ಕಾರ್ಯಕ್ರಮದ ಇದೇ ಉದ್ದೇಶ. ಆಲ್ ರೈಟ್, ನಾನಾಡುವ ನೋಡಿ ಮತ್ತಿನ್ನೊಂದಾಯ್ತು ರೀ. ಗಪ್ರಿ ವಿನೋದ್ ಅವರು ಕಾರ್ಯಕ್ರಮದಲ್ಲಿ ಮೆಸೇಜ್ ಅನ್ನ ಮಾಡಿ, ಮಂಜುಣ್ಣ ಜನ್ಮದ ಜೋಡಿ ಚಿತ್ರದ ಟೈಟಲ್ ಗೀತೆ. ಇವರು ಪ್ರೀತಿಯ ವಿನೋದ್ ಅವರು, ಇವರ ಅಂಗಡಿಗೆ ಯಾರಾದರೂ ಟಿ ವಿ ರಿಪೇರ್ ಮಾಡಕ್ ಬಂದ್ರ ಅಫ್ಕೋರ್ಸ್ ಭಾರಿ ಟಿ ವಿ ರಿಪೇರ್ ಮಾಡಿ ಕಳಿಸ್ತಾರೆ, ಅದರೊಂದಿಗೆ ಆ್ಯಪು ಡೌನ್ಲೋಡ್ ಮಾಡಿ ಕಳಿಸ್ತಾರೆ. ನೀವು ಕೂಡ ಪ್ರೀತಿಯ ಸ್ನೇಹಿತರೆ ಒಂದು ಸಹಾಯ ಮಾಡಿ ಎಲ್ಲರಿಗೂ ತಿಳಿಸಿ. ಉಚಿತವಾಗಿದೆ ಈ ನಮ್ಮ ಕೆ ಎಲ್ ಇ ವೇನೋದು ನಿನ್ನ 90.4 FM ಅಪ್ಲಿಕೇಶನ್. ಮೊಬೈಲು ಆಂಡ್ರಾಯ್ಡ್ ಇದ್ರೂ ಡೌನ್ಲೋಡ್ ಮಾಡ್ಬೋದು ಪ್ಲೇಸ್ಟೋರ್ನಿಂದ, ಐಫೋನ್ ಇದ್ರೂ ಪ್ಲೇಸ್ ಆ್ಯಪ್ ಸ್ಟೋರ್ನಿಂದನೂ ಡೌನ್ಲೋಡ್ ಮಾಡ್ಬೋದು. ನೀವು ಎಲ್ಲೇ ಇರಿ, ಹೇಗೆ ಇರಿ, ವೇನು ಧ್ವನಿನ ಸದಾ ಕೇಳ್ತಾ ಇರ್ರಿ ಆತ್ಮೀಯ ಸ್ನೇಹಿತರೆ. ಇಲ್ಲಿ ನಾನು ನಂದು ಮಾತ್ರ ಕೇಳಿ ಅಂತ ಹೇಳ್ತಾ ಇಲ್ಲ. ಈ ಒಂದು ವೇನು ಧ್ವನಿಯ ಲಾಭ ಏನಂದರೆ, ಒಂದು ನೀವು ಅದನ್ನು ಹಚ್ಚಿ ನಿಮ್ಮ ನಿಮ್ಮ ಕೆಲಸ ಮಾಡ್ಕೋತ್ಕೊಂಡಿರ್ಬೋದು. ಇನ್ನೊಂದು, ಬರೇ ನಂದ ಪಟ ಪಟ ಕಿರಿ ಕಿರಿ ಮಾತಷ್ಟೇ ಇರುವುದಿಲ್ಲ, ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಇರ್ತಾವ. ಆರೋಗ್ಯದ ಪ್ರತಿ ಕಾರ್ಯಕ್ರಮ, ಸಾಧಕರು ಬಂದಿರುವ ಕಾರ್ಯಕ್ರಮ, ಒಟ್ಟ ಎಲ್ಲರಿಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳು ಇರುತ್ತವೆ. ಸೊ ಪ್ರೀತಿಯ ಸ್ನೇಹಿತರೆ, ತಮ್ಮ ಪ್ರೀತಿಯ ವ್ಯಕ್ತಿ ಯಾರೇ ಇರಲಿ, ಗೆಳೆಯರಿರಲಿ, ಗೆಳತಿಯರಿರಲಿ, ಸಂಬಂಧಿಕರಿರಲಿ, ಅವರಿಗೆ ಉತ್ತಮ ಬಹುಮಾನ. ಈ ಒಂದು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಡಿ ಈ ಒಂದು ಆ್ಯಪನ್ನು, ವಿಚ್ ಇಸ್ KLE ವೇನುದ ನಿನ್ನ 90.4 FM ಆ್ಯಪ್. ಸೊ ಬನ್ನಿ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕೇಳದೆ ನಿಮಗೆ ಈಗ ಈ ಗೀತೆಯನ್ನು ಸಂತೋಷ್ ಅವರು ರಿಕ್ವೆಸ್ಟ್ ಮಾಡಿದರೆ, ಅವರು ಕೂಡ ಮೆಸೇಜ್ನ ಮುಖಾಂತರ ನನಗೆ ಅದೇ ತಿಳಿಸ್ತಾ ಇದ್ದಾರೆ. ಮಂಜುನಾಥ್ ಅವರೆ, ಒಂದು ಮಾತ್ರ ಸತ್ಯ, ನಾರ್ಮಲಾಗಿ ಈ ಗೀತೆಯನ್ನು ಕೇಳಿರ್ತೇವೆ, ಆದರೆ ಶಾಲೆ ಸ್ಪೆಷಲ್ನಲ್ಲಿ ಈ ಗೀತೆಯನ್ನು ಕೇಳುವಾಗ ನಮ್ಮ ಕಂಪ್ಲೀಟ್ ಗಮನ ನಮ್ಮ ಶಾಲೆಯ ದಿನಗಳಲ್ಲಿ ಹೋಗ್ಬಿಡುತ್ತೆ. ಇದೇ ರೀಪ ನೆನಪಿನ ಶಕ್ತಿ, ಇದೇ ರೀಪ. ಆದರೆ ನಮಗೆ ದೇವರು ಕೊಟ್ಟಿರೋ ಎರಡು ಬಹುಮಾನವನ್ನು ನಾವು ಹೆಂಗೆ ಬಳಸ್ತೇವೆ? ದೇವರು ಕೊಟ್ಟಾರ ನೆನಪು, ದೇವರು ಕೊಟ್ಟಾರೆ ಕಲ್ಪನೆ, ಈ ಎರಡನ್ನು ನಾವು ಕೆಟ್ಟಕ್ಕೇನೆ ಬಳಸ್ತೇವೆ. ಕೆಟ್ಟ ಕೆಲಸಕ್ಕಂದ್ರೆ ಹಳೆ ಕಹಿಯಾದ ನೆನಪನ್ನು ನೆನಪಿಸಿ, ಕೆಟ್ಟದಾದ ಕಲ್ಪನೆಯನ್ನು ಮಾಡಿ ಈಗಿನ ಕ್ಷಣ ಕಣ್ಣಲ್ಲಿ ನೀರು, ಭೀತಿ ಮನಸ್ಸಲ್ಲಿ ತಗೊಂಡು, ಶುಗರ್ ಬಿ ಪಿ ಜಾಸ್ತಿ ಕಮ್ಮಿ ಮಾಡಿಕೊಂಡು ಜೀವನ ಕಳೀತಾ ಇದ್ದೇವೆ. ಸೊ ಒಳ್ಳೆ ನೆನಪನ್ನು ನೆನಪಿಸಿ, ಒಳ್ಳೆ ಕಲ್ಪನೆಯನ್ನು ಮಾಡಿ ಈಗಿನ ಕ್ಷಣ ಸುಖವಾಗಿರ್ರಿ. ಇದು ಮಾಡೋಕ್ಕಾಗಿಲ್ಲ ಅಂದ್ರೆ ಮಂಜುನಾಥ್ ಪೈ ಕಾರ್ಯಕ್ರಮ ಕೇಳಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ವೇನು ಧ್ವನಿಯ ನನ್ನ ಪ್ರೀತಿಯ ಕೇಳುಗರೆ, ಎಸ್ ಪದ್ಮಾ ಅವರೇ, ನನಗೆ ಗೊತ್ತು ಹಿಂದಿ ಟ್ಯೂನ್ ಆಗಿತ್ತು. ನೆನಪಿಟ್ಕೊಳ್ಳಿ, ನೆಟ್ವರ್ಕ್ ಡೌನ್ ಆದ್ರೆ ಬರುತ್ತೆ ಹಿಂದಿ, ಆದ್ರೆ ನಿಮಗೋಸ್ಕರ ಮನೋರಂಜನೆ ಆಲ್ ಟೈಮ್. ಸೊ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಗೀತೆ ರಾಜಶ್ರೀ ಅವರದು, ವಿಚ್ ಇಸ್ ದೇವರ ಹೊಸದ ಪ್ರೇಮದ ದಾರ ಮುತ್ತಿನ ಹಾರ ಚಿತ್ರದ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಪದ್ಮಾ ಅವರೇ, ನಿಮ್ಮ ಗೀತೆ ಬರುತ್ತೆ, ಸೊ ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಭ ಗುರುವಾರ 28 ಮೇ 2026 ಶಾಲೆ ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಏನ್ ಮಾಡ್ಕೋತ ಬಂದ, ಗಂಟಿ ಗಂಟಿ ಬಾರಿಸ್ಕೋತ ಬಂದ. ಗಂಟಿ ಹೆಂಗೈತಿ? ಸೊ ಆತ್ಮೀಯ ಸ್ನೇಹಿತರೆ, ಗಂಟಿ ಬಾರಿಸ್ಕೋತಾ ಈ ಕಾರ್ಯಕ್ರಮದಲ್ಲಿ ತಾವು ಪ್ರೀತಿಯಿಂದ ತಾಳ್ಮೆಯಿಂದ ಕೇಳ್ತಾ ಇದ್ದೀರಾ. ಸೊ ರಾಜಶ್ರೀ ಅವರೇ, ನಿಮ್ಮ ಗೀತೆ ಬಂದಿದೆ. ಅದಾದ ತಕ್ಷಣ ಪದ್ಮಾ ಅವರೇ, ನಿಮ್ಮ ಗೀತೆ. ಅದಾದ ತಕ್ಷಣ ಗಜಾನನ್ ಕಾಮ್ಕರ್ ಅವರೇ, ನಿಮ್ಮ ಗೀತೆ. ಅದಾದ ತಕ್ಷಣ ವಿನೋದ್ ಅವರೇ, ನಿಮ್ಮ ಗೀತೆ. ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರ ಗೀತೆ.
1: ಎಲ್ಲೋ ಅದು ಎಲ್ಲೋ ಅದು ಎಲ್ಲೋ
0: ಅದು ಎಲ್ಲೈತೆ ಅವ್ರಗ ಗೊತ್ತು. ನಡೀರಿ, ನಮ್ಮ ಕಿವಿ ತುಂಬೋ ರಾಗ ಹಾಡನ್ನ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ರಾಣಾಧೀನ ಚಿತ್ರದ ಗೀತೆ ಯಾರೆ ನೀನು ಸುಂದರ ಜನುವೆ. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆಯನ್ನ ಪದ್ಮಾ ಟೇಲರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಪದ್ಮಾ ಅವರೇ ಕೇಳ್ತಾ ಇದ್ದೀರಲ್ಲ, ಹಲೋ ಹಲೋ ಪದ್ಮಾ ಅವರೇ ಕೇಳ್ತಾ ಇದ್ದೀರಲ್ಲ, ಪಾಪ ಹಿಂದಿ ಟ್ಯೂನ್ ಆಗಿದೆ ಅಂತ ಮೆಸೇಜ್ ಕೂಡ ಅವರು ಮಾಡಿದರು. ಈಗ ಅವರ ಗೀತೆ ಬಂದಿದೆ. ಐ ಹೋಪ್ ಅವರು ಕೇಳ್ತಾ ಇದ್ದಾರೆ, ತಾಳ್ಮೆಯಿಂದ ಇದ್ದಾರೆ. ನನ್ನ ವೇಣು ಧ್ವನಿಯ ಸ್ನೇಹಿತರು, ನಾನು ಹೇಳ್ತಾನಲ್ಲ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ನನಗೆ ಸಿಕ್ಕಿದೆ, ವಿಚ್ ಈಸ್ ಅರ್ಥ ಮಾಡ್ಕೊಳ್ಳೋ ಜನ. ಎಸ್, ಅದರಲ್ಲಿ ನೀವು ಎಲ್ಲರೂ ಪ್ರೀತಿಯಿಂದ ಯಾವತ್ತಾದರೂ ಏನಾದರೂ ಸಮಸ್ಯೆ ಆದ್ರೂ ನಮ್ಮ ವೇಣು ಧ್ವನಿಯೊಂದಿಗೆ ನೀವು ತಾಳ್ಮೆಯಿಂದ ಇರುತ್ತೀರಾ. ಏಕೆ ಅಂದರೆ ಟೆಕ್ನಿಕಲ್ ಸಮಸ್ಯೆ ಆಗ್ತಿರುತ್ತೆ. ಸೊ ಅಲ್ಲಿ ನಮ್ಮ ಪದ್ಮಾ ಅವರು ಪ್ರೀತಿಯಿಂದ ಕಾಯ್ತಾ ಇದ್ದಾರೆ, ಅವರ ಗೀತೆ ಬರ್ತಾ ಇದೆ, ಬನ್ನಿ ಕೇಳೋಣ. ಇದಾದ ತಕ್ಷಣ ಗಜಾನನ್ ಗಾಮ್ಗರ್ ಅವರ ಹಾಡು, ಅದಾದ ತಕ್ಷಣ ಜನುಮದ ಜೋಡಿ ನೀನು. ಈ ಗೀತೆ ಟೈಟಲ್ ಗೀತೆ ಆಫ್ ಜನುಮದ ಜೋಡಿ, ಅಣ್ಣ ಅಣ್ಣ ಶಿವಣ್ಣ ಅಭಿನಯಿಸಿರುವ ಚಿತ್ರದ್ದು. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಸುಮಧುರವಾದ ಗೀತೆ ರೇಣುಕಾ ಗಾಮ್ಕರ್ ಅವರದ್ದು ಆಗಿದೆ. ಅದಾದ ತಕ್ಷಣ ಸಂತೋಷ್ ಅವರ ಗೀತೆ ಕೇಳದೆ ನಿಮಗೀಗ, ಅದಾದ ತಕ್ಷಣ ಚಿಪ್ಪಿನೊಳ್ಳ ಗಡ್ಡೆ ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಹಾಡನ್ನ ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಏನಪ್ಪ ಕಾರ್ಯಕ್ರಮದ ವಿಶೇಷತೆ? ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಗಂಟೆ ಬಾರಿಸ್ಕೊತ ಬರ್ತಾನೆ. ಗಂಟಿ ಬಾರಿಸ್ಕೋತ ಮಂಜುನಾಥ ಬರ್ತಾನೆ, ತಮ್ಮ ಶಾಲೆ ದಿನಗಳನ್ನು ನೆನಪಿಸಿ ನಿಮಗೆ ವಾಪಸ್ ಕೊಡ್ತಾನೆ. ನೀವು ಅದರಲ್ಲಿ ಭಾಗವಹಿಸಬೇಕು. ನಿಮ್ಮ ಶಾಲೆ ದಿನಗಳಲ್ಲಿ ತೆರೆಗೊಂಡಿರುವ ಮಸ್ತ್ ಮಸ್ತ್ ಮಸ್ತ್ ಮಸ್ತ್ ಸುಮಧುರವಾದ ಕನ್ನಡ ಚಿತ್ರರಂಗದ ಗೀತೆಯೊಂದಿಗೆ. ಪದ್ಮಾ ಅವರೇ ಮೆಸೇಜ್ ಮಾಡ್ಯಾರ, ಎಸ್ ಕೇಳ್ತಾ ಇದ್ದೇನೆ ಸರ್ ಅಂತ. ಥ್ಯಾಂಕ್ ಯು ಪದ್ಮಾ ಅವರೇ, ನಿಮ್ಮ ತಾಳ್ಮೆಗೆ ಧನ್ಯವಾದ. ಬರ್ತಾ ಇದೆ ನಿಮ್ಮ ಸುಮಧುರವಾದ ಗೀತೆ, ಕೇಳಿ ಮಜಾ ಮಾಡಿ.

ಗಜಾನನ್ ಕಾಮ್ಕರ್ ಅವರ ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ಇದಾಗಿತ್ತು ಅವರ ರಿಕ್ವೆಸ್ಟ್. ಸೊ ಅವರು ಹಾಡು ರಿಕ್ವೆಸ್ಟ್ ಮಾಡುವಾಗ ಅವರ ಧ್ವನಿಯಲ್ಲಿ ಸುಖ ನೆಮ್ಮದಿ ಆ ಹಳೆ ನೆನಪುಗಳು ತಾಜಾ ಆಗ್ತಿತ್ತು. ಅದನ್ನ ಕೇಳಿ ನನಗೂ ಸುಖ ಸಿಕ್ತು. ಜನ್ಮದ ಜೋಡಿ ಚಿತ್ರದ ಗೀತೆಯೊಂದಿಗೆ ವಿನೋದ್ ಅವರೇ ನೀವು ಭಾಗವಹಿಸಿದ್ದೀರಾ. ಕಮ್ ಆನ್ ಲೆಟ್ಸ್ ಲಿಸನ್ ಟು ದಿಸ್ ಬ್ಯೂಟಿಫುಲ್ ಸಾಂಗ್. ಇದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವರ ಹಾಡು ಬರ್ತಾ ಇದೆ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬು ರಾಗ. ಅದಾದ ತಕ್ಷಣ ಕೇಳದೆ ನಿಮಗೀಗ ಸಂತೋಷ್ ಅವರ ಗೀತೆ. ಅದಾದ ತಕ್ಷಣ ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಚಿಪ್ಪಿನ್ ಒಳಗಡೆ ಕೇಳಿ ಮಜಾ.

0: ರೇಣುಕಾ ಕಾಮ್ಕರ್ ಅವರ ಹಾಡನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ. ಈ ಗೀತೆಯನ್ನ ಕೇಳಿದ್ರೆ ನನಗೂ ನೆನಪಾಗುತ್ತೆ ನನ್ನ ಬಾಲ್ಯದ ದಿನಗಳು. ಟಿವಿಯಲ್ಲಿ ಹಾಡನ್ನ ಬಂದ್ರೆ ಅಥವಾ ಯಾವತ್ತಾದ್ರೂ ನಮ್ಮ ದೋಸ್ತರಿಗೆ ಚಿಡಾಯಿಸ್ಬೇಕು ಅಂದ್ರೆ ಅವತ್ತು ನೆನಪಾಗುವ ಈ ಗೀತೆ. ಏಕೆಂದ್ರೆ ಅವಾಗ ನಮಗೆ ಇದರ ಸಾಹಿತ್ಯ ಲಿರಿಕ್ಸ್ ಗೊತ್ತಿದ್ದಿರಕಿಲ್ಲ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಈ ಲೈನ್ ಗೊತ್ತಿದ್ದಿರಕಿಲ್ಲ, ಬರೀ ಅಲ್ಲಿಗ ನಿಲ್ಲಿಸ್ತಿದ್ವಿ. ಎಲ್ಲೋ ಅದು ಎಲ್ಲೋ ಅದು ಎಲ್ಲೋ ಅದು ಎಲ್ಲೋ ಇಷ್ಟ ಮುಂದಿನ ಲೈನ್ ಏನಿದೆ ಅದು ನಮಗೂ ಗೊತ್ತಿದ್ದಿರಕಿಲ್ಲ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಈ ಎಷ್ಟು ಚೆನ್ನಾಗಿ ನನಗೆ ಗೊತ್ತಾಗುತ್ತೆ. ಬಾಲ್ಯದಲ್ಲಿ ಎಷ್ಟೋ ಗೀತೆಗಳು ಆತ್ಮೀಯ ಸ್ನೇಹಿತರೆ ನಮಗೆ ಆ ಥರದ ಲಿರಿಕ್ಸ್ ಗೊತ್ತಿದ್ದಿರಕಿಲ್ಲ, ಅದರ ಶಬ್ದಗಳು ಗೊತ್ತಿದ್ದಿರಕಿಲ್ಲ, ಅದರ ಸಾಹಿತ್ಯ ಗೊತ್ತಿದ್ದಿರಕಿಲ್ಲ. ನಾವು ಹಂಗೆ ತಿಕ್ಕೆ ಆಡ್ಕೋತ ಹಾಡ್ತಿದ್ವಿ. ಎಲ್ಲೋ ಅದು ಎಲ್ಲೋ ಎಲ್ಲೋ ಅದು ಅಲ್ಲಿಗ ಅಟಕಾಯಿಸ್ತಿತ್ತು ನಮ್ಮ ಟೇಪ್ ರೆಕಾರ್ಡರ್. ಅಂಥದ್ರಲ್ಲಿ ಒಂದು ಗೀತೆಯನ್ನ ರಿಕ್ವೆಸ್ಟ್ ಮಾಡಿರುವ ರೇಣುಕಾ ಕಾಮ್ಕರ್ ಅವರಿಗೆ ಧನ್ಯವಾದ. ನನ್ನ ಬಾಲ್ಯದ ದಿನಗಳು ನನಗೆ ನೆನಪಾಯಿತು. ಈಗ ಗೀತಾ ಚಿತ್ರದ್ದು ಕರಾಟೆ ಕಿಂಗ್ ಶಂಕರಣ್ಣ ಅಭಿನಯಿಸಿರುವ ಚಿತ್ರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಕೇಳದೆ ನಿಮಗೀಗ ಸಂತೋಷ್ ಅವರು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿರುವ ಗೀತೆ ವಾಟ್ಸಪ್ ಮೆಸೇಜ್ ಮುಖಾಂತರ ಇವರು ಅದೇ ಹೇಳ್ತಾ ಇದ್ದಾರೆ. ನಾರ್ಮಲಾಗಿ ಈ ಗೀತೆಯನ್ನು ಕೇಳ್ತೇವೆ ನಾವು, ಶಾಲೆ ಸ್ಪೆಷಲ್ನಲ್ಲಿ ಕೇಳುವಾಗ ಆ ಥರದ್ದು ಒಂದು ಗಮ್ಮತ್ತೇ ಬೇರೆ. ಎಸ್, ಅದೇ ಮಾತಿನ ಶಕ್ತಿ. ನಾನು ಹೇಳ್ತೇನೆ ನಿಮ್ಮ ಶಾಲೆ ದಿನಗಳಲ್ಲಿ ಒಂದು ಗೀತೆ. ಈ ಮಾತು ಕೇಳಿದ ತಕ್ಷಣ ನಿಮ್ಮ ತಲೆಯಾಗಿರೋ ಒಂದು ಹಳೆ ನೆನಪಿನ ಕಪಾಟನ ದುಳ ಜಾಡಿಸಿರಿ. ದುಳ ಜಾಡಿಸಿದ ಕೂಡಲೇ ಅದರಾಗಿನ ಒಂದು ಒಳ್ಳೆ ಹಾಡನ್ನು ನೆನಪಿಸ್ತೀರಿ, ನನ್ನ ಮುಂದೆ ತೊಗೊಂಡು ಬರ್ತೀರಿ. ನಾನು ಅದನ್ನು ಪ್ರಸಾರ ಮಾಡಿದಾಗ ನಿಮ್ಮ ಮುಖದ ಮೇಲೆ ಒಂದು ಕ್ಷಣ ಏನಂತಾರೆ ಮುಖದ ಮೇಲೆ ನಗು, ಅಷ್ಟು ಬಂದರೆ ಸಾಕು. ಕಾರ್ಯಕ್ರಮದ ಇದೇ ಉದ್ದೇಶ. ಸೊ ಸ್ನೇಹಿತರೆ, ಸಂತೋಷ್ ಅವರು ಮತ್ತೆ ಮೆಸೇಜ್ ಮಾಡ್ಯಾರ, ಮಂಜು ಅವರೇ ನಿಮ್ಮ ಗಂಟಿ ಬರೆಸೋ ಸ್ಟೈಲ್ ಭಾಳ ಇಷ್ಟ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಗುರುವಾರ, ಹೂ ವರ್ಷದ 5ನೇ ತಿಂಗಳು, ತಿಂಗಳಿನ 28ನೇ ದಿನ, 28ನೇ ಮೇ 2026 ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋದು ಬಂದ. ಸಂತೋಷ್ ಅವರೇ ಸಂತೋಷವಾಯ್ತಾ? ಈಗ ನಿಮ್ಮ ಹಾಡು ಕೇಳಿ ಮಜಾ ಮಾಡಿ.
1: ಕೇಳದ

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಶಿಕ್ಷಣ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಇವರು ಬೆಳಗಾವಿಯ KSR ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಕವಿಯತ್ರಿ, ಕಥೆಗಾರರು, ಅನುವಾದಕಾರರು, ಪ್ರವಾಸ ಕಥನಗಾರರು. ಇವರ ಶರ್ಲಾಕ್ ಹೋಮ್ಸ್ ಕನ್ನಡ ಅನುವಾದಗಳು ಗಮನಾರ್ಹ ಕೃತಿಗಳಾಗಿವೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಎಲ್ಲರಿಗೂ.
0: ಮೇಡಮ್, ಈಗ ನಿಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ಆ ಬಾಲ್ಯದ ಯಾವೆಲ್ಲ ಘಟನೆಗಳು ತಮಗೆ ನೆನಪಾಗುತ್ತೆ ಬಾಲ್ಯದ ಬಗ್ಗೆ?
1: ನಾನು ನನ್ನ ಜೀವನವನ್ನ ಹಿಂತಿರುಗಿ ನೋಡಿದಾಗ, ಈಗ ನೀವೇನು ಸಾಧನೆ ಮಾಡಿದವರು ಅಂತಂದ್ರಲ್ಲ, ನನಗೇನು ಅಂತ ಮಹಾ ಸಾಧನೆ ಮಾಡಿದ್ದೀನಿ ಅಂತ ಏನು ಅನ್ಸುದಿಲ್ಲ. ನಾನು ಹಾಗೆ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಲೈಕ್ ಜಸ್ಟ್ ಐ ಆಮ್ ಲಿವಿಂಗ್. ಆದ್ರೆ ಏನಾದ್ರೂ ಮಾಡಬೇಕು ಅನ್ನುವಂತ ತುಡಿತ ನನಗೆ ಬಾಲ್ಯದಿಂದಲೂ ಇರೋದ್ರಿಂದ, ಸೊ ಆ ಒಂದು ನನ್ನ ಜೀವನ ದಾರಿಯಲ್ಲಿ ಏನೋ ಒಂದು ಸಾಧನೆಯನ್ನ ಅನ್ಕೊಂಡಿದ್ದನ್ನ ಅಥವಾ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಬಾಲ್ಯವನ್ನ ನಾನು ನೋಡಿದಾಗ ನನ್ನ ಬಾಲ್ಯ ಒಂಥರ ಸೆಕ್ಯೂರ್ಡ್ ಅಂತ ಅನ್ಸ್ಬೋದು. ಯಾಕಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ನಮ್ಮ ಬಾಲ್ಯ ಬಹಳಷ್ಟು ಕಾರಣ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವು ಏನು ಕಾಂಪ್ಲೆಕ್ಸಸ್ ಬೆಳೆಸ್ಕೊಳ್ತೀವಿ, ಯಾವ ತರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀವಿ, ಅದಕ್ಕೆ ಬಾಲ್ಯದಲ್ಲಿ ನಡೆದ ಸಾಕಷ್ಟು ಘಟನೆಗಳು ಕಾರಣ ಆಗಿರ್ತವೆ. ಸೊ ಹೀಗಾಗಿ ನನ್ನ ಬಾಲ್ಯ ಬಹಳ ಸುಂದರವಾದವಾಗಿತ್ತು ಅಂತ ನನಗೆ ಅನ್ನಿಸ್ತದೆ. ಹಾಗೂ ಬಹಳ ಸೆಕ್ಯೂರ್ಡ್ ಅಂದ್ರೆ ಬಹಳ ಮಮತೆ, ಪ್ರೀತಿ ಸಾಕಷ್ಟು, ಅಂದ್ರೆ ಯಾವುದಕ್ಕೂ ಕಡಿಮೆ ಆಗಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅದರಿಂದ ಈಗೇನು ನಾನು ಒಂದು, ನನಗೆ ಬಹಳಷ್ಟು ಜನ ಹೇಳ್ತಾರೆ ಲೈಕ್ ಐ ಹ್ಯಾವ್ ಗಾಟ್ ಅ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು, ಸಮತೋಲನವಾದ ಒಂದು ವ್ಯಕ್ತಿತ್ವ ಇದೆ, ಯಾವುದನ್ನು ಹೆಚ್ಚಿಗೆ ಇದ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ. ಆ ರೀತಿಯ ಒಂದು ವ್ಯಕ್ತಿತ್ವ ಬರೋದಕ್ಕೆ ಕಾರಣ ನನ್ನ ಬಾಲ್ಯನ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾನ್ ನೆನ್ಸ್ಕೊಳ್ಳೋದು ನಮ್ಮ ಅಜ್ಜಿಯನ್ನ, ಯಶೋಧ ವೈಕಾಕ್ತಿ ಅಂತೇಳಿ ಸಾಕಷ್ಟು. ಯಾಕಂದ್ರೆ ನಮ್ಮ ತಂದೆ ಕೇಂದ್ರ ಸರ್ಕಾರದ ನೌಕರರಾಗಿದ್ರು, ಇನ್ಕಮ್ ಟ್ಯಾಕ್ಸ್ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ, ಆಫೀಸರ್ ಆಗಿ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ರಿಟೈರ್ ಆಗಿದ್ದು, ಸಾಕಷ್ಟು ಹೊರಗಡೆನೆ ಇರ್ತಾ ಇದ್ರು ನಮ್ಮ ತಂದೆ ತಾಯಿ. ಹೀಗಾಗಿ ನಾನ್ ಬೆಳೆದಿದ್ದು ನಮ್ಮ ಅಜ್ಜಿ ಹತ್ರನೇ. ನಮ್ಮ ಅಜ್ಜಿ ಅವಳ ಒಂದು ಪ್ರಭಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಸಿಗೋದು ಅಜ್ಜ ಅಜ್ಜಿಯಿಂದನೇ. ಸೊ ಹೀಗಾಗಿ ಒಂದು ಬಾಲ್ಯ ಬಹಳ ಸುಂದರವಾದ ಒಂದು, ಆಮೇಲೆ ಸ್ನೇಹಿತರು ನಾವು, ಆಮೇಲೆ ಆವಾಗ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ನಮ್ಗೆ. ಈಗ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಇದೆ ಎಜುಕೇಶನ್ ಅದ್ದು. ನಾವು ಸಹಜವಾಗಿ ಆರಾಮಾಗಿ ಆಡ್ತಾ ಆಡ್ತಾ ಏನೋ ನಮ್ಮ ಹೈಸ್ಕೂಲ್ ಕಾಲೇಜ್ ಎಲ್ಲ ನಾವು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಿಟ್ಟಿದೀವಿ, ನಮ್ಗೆ ಈ ತರದ ಒಂದು ಪ್ರೆಷರ್ ಯಾವತ್ತೂ ಅನುಭವಕ್ಕೆ ಬಂದಿರ್ಲಿಲ್ಲ. ಸೊ ಹೀಗಾಗಿ ಬಾಲ್ಯದ ಒಂದು ಬಹಳ ಸವಿ ನೆನಪುಗಳು ಜಾಸ್ತಿ ಅಂತ ಹೇಳ್ಬೋದು.
0: ಮೇಡಮ್, ಈಗ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಹೋಲಿಕೆಯನ್ನ ಮಾಡಿದ್ರೆ ಏನೆಲ್ಲ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ?
1: ಹೌದು, ನಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಯಾಕಂದ್ರೆ ಗ್ಯಾಪ್ ಬಹಳ ಆಗ್ಬಿಡ್ತು. ಆಲ್ಮೋಸ್ಟ್ ಒಂದು 60 ವರ್ಷ ಅಂತ ಅನ್ಕೋಬಹುದು. 60 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದೀವಿ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಬಾಲ್ಯ ಬಹಳ ಸಹಜವಾದದ್ದು. ನಮ್ಗೆ ಯಾವುದೋ ಒಂದು ಏನಾದ್ರು ಅಚೀವ್ ಮಾಡ್ಬೇಕು ಅಂತ, ಈ ಫಸ್ಟ್ ಬರ್ಬೇಕು, ಸೆಕೆಂಡ್ ಬರ್ಬೇಕು, ಅಥವಾ ಇಷ್ಟು 90% ಸ್ಕೋರ್ ಮಾಡ್ಬೇಕು ಅನ್ನುವಂತ ಯಾವುದು ಪ್ರೆಷರ್ ಇರ್ತಿರ್ಲಿಲ್ಲ. ಮನೆಯಲ್ಲೂ ಯಾರು ಆತರ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ. ನಮ್ ತಾಯಿ ಅಭ್ಯಾಸ ಮಾಡ್ರಿ ಅಭ್ಯಾಸ ಮಾಡ್ತೀರಿ ಹೇಳ್ತಿದ್ರು. ಈಗಿನ ಏನೋ ಸ್ವಲ್ಪ ಶಿಸ್ತು, ಈಗೇನು ನಾನು ಬೆಳೆಸ್ಕೊಂಬಂದಿದ್ದು ಅದೆಲ್ಲ ನಮ್ಮ ತಾಯಿಯ ಪ್ರಭಾವ. ಆದ್ರೆ ಈ ತರದ ಒಂದು ಪ್ರೆಷರ್, ಇಷ್ಟು ಹೋಮ್ವರ್ಕ್ ಆಗ್ಲಿ, ಅಥವಾ ಇಷ್ಟೊಂದು ಬ್ಯಾಗ್ ತುಂಬಾ ಪುಸ್ತಕಗಳನ್ನ ಹೊತ್ಕೊಂಡು ಶಾಲೆಗೆ ಹೋಗೋದು, ಆ ತರದ್ದು ಏನು ಪ್ರೆಷರ್ ಇರ್ತಿರ್ಲಿಲ್ಲ. ನಾವು ಸಾಕಷ್ಟು ಈ ಫಿಸಿಕಲ್ ಆಕ್ಟಿವಿಟೀಸ್ ಏನ ಹೇಳ್ತೀವಿ, ಹೊರಗಡೆ ಕುಂಟು ಬಿಲ್ಲೆ ಆಡೋದು, ಅಥವಾ ಇಷ್ಟಪ್ ಆಡೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗಾಡೋದು, ಈ ತರದ ಒಂದು ಬಾಲ್ಯ, ಗಿಡ ಇರೋದು, ಮರ ಇರೋದು, ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋದು, ಈ ತರದ್ದೆಲ್ಲ ನಾವು, ಆಮೇಲೆ ಬಾವಿಗಳಲ್ಲಿ ಹೋಗಿ ಈಜೋದು, ಈ ತರದ ಒಂದು ಬಾಲ್ಯ ನಮ್ದು. ಹೀಗಾಗಿ ಆ ತರದ ಬಾಲ್ಯ ಮಕ್ಕಳ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಬಹಳ ಸಹಕಾರಿ ಅಂತ ನನಗೆ ಅನ್ನಿಸ್ತದೆ. ಹೀಗಾಗಿ ಆಗಿನ ಮಕ್ಕಳು ಒಂದು ಮಾನಸಿಕವಾಗಿಯೂ, ಫಿಸಿಕಲ್, ಆಮೇಲೆ ದೈಹಿಕವಾಗಿಯೂ ಬಹಳ ಆರೋಗ್ಯವಂತರಾಗಿರ್ತಿದ್ರು ಆ ರೀತಿ. ಆಮೇಲೆ ಊಟದ ವಿಷಯ ಸಹಿತ ನಮಗೆ ಈ ತರ ಜಂಕ್ ಫುಡ್ ತಿನ್ನುವ ಒಂದು ಅಭ್ಯಾಸ ಇರಲಿಲ್ಲ, ಅಥವಾ ಸಿಗ್ತಾನೆ ಇರಲಿಲ್ಲ ಅಂತ ಅನ್ಬಹುದು. ಏನ್ ಊಟ ಮಾಡಿದ್ರು ಮನೆಯಲ್ಲೇ ಊಟ ಮಾಡ್ಬೇಕು, ಹಬ್ಬಗಳು ಬಂದಾಗ ಸಿಹಿ ತಿನ್ಬೇಕು, ಬೇರೆ ಬೇರೆ ತಿಂಡಿಗಳು ಬರಬೇಕು ಅಂದ್ರೆ ಹಬ್ಬನೇ ಬರಬೇಕು ಅವಾಗ, ನಡು ನಡುವೆಗೆ ಅಂದ್ರೆ ನಮ್ದು ನಾರ್ಮಲ್ ಫುಡ್ ಏನಿರ್ತದಲ್ಲ. ಹೀಗಾಗಿ ಹಾಗೆ ಒಂಥರ ಆರೋಗ್ಯಕರವಾದ ಊಟನೂ ಆ ರೀತಿ ಸಿಗ್ತಾ ಇತ್ತು. ಹೀಗಾಗಿ ಈಗಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಇದು ಡಿಜಿಟಲ್ ಒಂದು ವಾತಾವರಣ ಏನು ಬೆಳೆದಿದೆ, ಹೀಗಾಗಿ ಈಗಿನ ಮಕ್ಕಳಿಗೆ ಆ ಒಂದು ನೈಸರ್ಗಿಕವಾದ ವಾತಾವರಣ ತಪ್ಪೋಗಿದೆ. ಅವ್ರಿಗೆ ಒಂದು ಶಾಲೆಗಳು ಕೂಡ ಬೆಳಗ್ಗೆ 9 ಗಂಟೆಯಿಂದ ಶಾಲೆಗೆ ಹೋಗ್ಬೇಕು, ಬೇಗ ಎದ್ದು ಬೇಜಾರಾಗ್ತದೆ ಒಂದೊಂದ್ಸತಿ, ನನ್ನ ಮಕ್ಕಳು ಅಷ್ಟು ಬೇಗ ಎಬ್ಬಿಸಿ ಅವ್ರನ್ನ ಕಳಿಸ್ಬೇಕಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಕೂಡ ಅದು ಹೋಮ್ ವರ್ಕ್ ಪ್ರೆಷರ್ ಬೇರೆ, ಮನೆಗೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡೋದು. ಈಗಿನ ತಂದೆ ತಾಯಿಗಳು ಬಹಳ ಎಕ್ಸ್ಪೆಕ್ಟೇಷನ್ ಬಾಯ್ ಬಹಳ ಹೈ ಆಗ್ಬಿಟ್ಟಿದೆ ಈಗಿನ ತಂದೆ ತಾಯಿಗಳಿಗೆ. ಮಕ್ಕಳು ಕೂಡ ಕಡಿಮೆ, ಒಂದು ಎರಡೋ ಇರ್ತಾರೆ, ಅವರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಬಹಳ ಇರ್ತದೆ. ನನ್ನ ಮಗು ಫಸ್ಟ್ ರ್ಯಾಂಕೇ ಬರಬೇಕು, ಸೆಕೆಂಡ್ ರ್ಯಾಂಕೇ ಬರಬೇಕು, ಆ ಪಕ್ಕದ ಮನೆ ಮಗು ಮ್ಯಾಥ್ಸ್ನಲ್ಲಿ 100 out of 100 ತಗೊಂಡಿದ್ದಾನೆ, ನನ್ನ ಮಗು ಯಾಕೆ ತಗೊಂಡಿಲ್ಲ, ಈ ತರದ ಎಕ್ಸ್ಪೆಕ್ಟೇಷನ್. ಅದ್ರ ಜೊತೆಗೆ ಇನ್ನೊಂದೇನು ನೋಡಿದ್ದೀನಿ ಅಂತಂದ್ರೆ, ಎಲ್ಲಾನು ಮಾಡ್ಬೇಕು, ಅವರು ಡಾನ್ಸು ಕಲಿಬೇಕು, ಕರಾಟೆನೂ ಮಾಡ್ಬೇಕು, ಈ ಕಡೆ ಸ್ಕೇಟಿಂಗು ಮಾಡ್ಬೇಕು, ಈ ತರದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ ಮೊದ್ಲಿನ ಕಾಲದಲ್ಲಿ 8 ಮಕ್ಕಳು ಏನೇನ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇವರು 1-2 ಮಕ್ಕಳಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇರ್ತಾರೆ. ಹೀಗಾಗಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ಯಾವುದೋ ಒಂದು ಕ್ಲಾಸಿಗೆ ಒಟ್ಟು ಹಾಕ್ಬಿಟ್ಟಿರ್ತಾರೆ ಈಗ. ಆಮೇಲೆ ಇನ್ನೊಂದು, ಈಗ ಸ್ವಲ್ಪ ಗಂಡ ಹೆಂಡತಿ ಇಬ್ರು ಜಾಬ್ ಮಾಡುವಂತ ಕುಟುಂಬಗಳು ಬಹಳ ಆಗ್ತಾ ಇವೆ, ಅದರಿಂದ ಅವ್ರಿಗೆ ಟೈಮು ಸ್ವಲ್ಪ ಕಡಿಮೆ ಇರ್ತದೆ ಕಾಣಿಸ್ತದೆ. ಹೀಗಾಗಿ ಅದನ್ನ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೂ ಕೂಡ ಈ ಮಕ್ಕಳನ್ನ ಯಾವ್ದಾದ್ರು ಕ್ಲಾಸ್ಗೆ ಸೇರಿಸ್ಬಿಡ್ತಾರೆ. ಹೀಗಾಗಿ ಮಕ್ಕಳ ಒಂದು ಅದು ಬಾಲ್ಯ ಕುಂಠಿತ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಲೈಕ್ ಮೊದಲಿನ ತರ ಯಾವ ರೀತಿ ಸಹಜವಾಗಿ ಮಕ್ಕಳು ಬೆಳೀತಾ ಇದ್ರು, ಒಂದು ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ, ಆ ತರದ ಬೆಳವಣಿಗೆ ಈಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಆಗಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಆ ತರದ ಫಿಸಿಕಲ್, ನಾವೆಲ್ಲ ಕಿಲೋಮೀಟರ್ಸ್ ಗಟ್ಟಲೆ ನಡೀತಾ ಹೋಗ್ತಾ ಇದ್ವಿ, ನಂಗೆ ಸ್ಟಿಲ್ ನೆನಪಿದೆ ನನಗೆ, ಈ ಖಾಸ್ಬಾಗ್ ಟಿಳಕ್ವಾಡಿ ಈ ಕಡೆ ಎಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕಂದಿನಲ್ಲಿ. ಆದ್ರೆ ಈ ಮಕ್ಕಳು ನಡೆಯೋದು ಇಲ್ಲ, ಮತ್ತೆ ಹೊರಗಡೆ ಆಕ್ಟಿವಿಟೀಸ್ ಇಲ್ಲ, ಆಡಿದ್ರೆ ಸ್ಕೂಲ್ನಲ್ಲಿ ಏನಾದರೂ ಆಟ ಆಡಬೇಕು, ಇಲ್ದಿದ್ರೆ ಈ ತರದ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿದೆ ಮಕ್ಕಳಿಗೆ. ಆಮೇಲೆ ಅದು ಆ ತರದ ರಿಲ್ಯಾಕ್ಸೇಷನ್ ಕೂಡ ಬಹಳ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ.
0: ಎಸ್ ಮೇಡಮ್. ಮೇಡಮ್, ಇನ್ನು ತಮ್ಮ ಬಗ್ಗೆ ಮಾತಾಡೋದಾದ್ರೆ, ಈ ಶಿಕ್ಷಣ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ, ಏನು ಮನೆಯವರ ಒತ್ತಾಯಕ್ಕೋ ಅಥವಾ ಸ್ವಪ್ರೇರಣೆಯಿಂದಲೋ?
1: ಶಿಕ್ಷಣ ವೃತ್ತಿ ನಿಜ ಹೇಳಬೇಕು ಅಂದ್ರೆ, ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ, ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ನನಗೆ ಚಿಕ್ಕಂದಿಂದ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ನಾನು, ನನಗೆ ನೆನಪಿದೆ ಇನ್ನು ಬಸ್ನಲ್ಲಿ JNMC ಎದುರುಗಡೆ ಹೋಗ್ತಾ ಇದ್ದಾಗೆಲ್ಲ ನಮ್ ಕಾಲೇಜ್ ಅಂತ ತೋರಿಸ್ತಾ ಇದ್ದೆ. ಆದ್ರೆ ಅದು PUC ಬಂದಾಗ ಸ್ವಲ್ಪ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದು ಸೀಟೇನೂ ಸಿಗ್ಲಿಲ್ಲ. ಆಮೇಲೆ ಮತ್ತೆ ಮನೆಯಲ್ಲಿ ಈಗಿನ ತರ ವಾತಾವರಣ ಇರಲಿಲ್ಲ, ಮುಕ್ತ ವಾತಾವರಣ. ಅವ್ರಿಗೆ ಒಂದು ಏನು ಯೋಚನೆ ಅಂದ್ರೆ, ಬಹಳ ಸುಲಭವಾಗಿ ಸಿಕ್ತಿತ್ತು ಅವಾಗ ಸೀಟ್ ಎಲ್ಲ. ಆದ್ರೆ ಅವ್ರಿಗೇನು, ಈಗ PUC ಆದ್ಮೇಲೆ ಇನ್ನೊಂದು 5 ವರ್ಷ ಇವಳು MBBS ಕಲಿಬೇಕು, ಆಮೇಲೆ ಮದುವೆ ಮಾಡ್ಬೇಕು. ಮದುವೆ ಮಾಡ್ಬೇಕು ಅಂದ್ರೆ ಇವಳಿಗಿಂತ ಜಾಸ್ತಿ ಓದಿದ ಗಂಡನ್ನ ಹುಡುಕ್ಬೇಕಲ್ಲ, ಆ ತರದ ಒಂದು ಹೆಸಿಟೇಷನ್. ಹೀಗಾಗಿ ಮನೆಯಲ್ಲೂ ಕೂಡ ಅವ್ರು ಎನ್ಕರೇಜ್ ಮಾಡ್ಲಿಲ್ಲ. ಕೊನೆಗೆ ಇರ್ಲಿ ಅಂತ ಹೇಳ್ಬಿಟ್ಟು BSC ಕಂಟಿನ್ಯೂ ಮಾಡಿಬಿಟ್ಟು ಡಿಗ್ರಿ ಓದಿದೆ. ಆವಾಗ ಅದೊಂದಿರ್ತದಲ್ಲ, ನಮ್ಮ ಆ ಒಂದು 70s ಮದುವೆ ಆಗಿದ್ದು, ಅದು ಮತ್ತೆ ಫಸ್ಟ್ ಚೈಲ್ಡ್, ಮೊದಲೇ ಮಗಳು, ಇನ್ನೂ 3 ಜನ ಹಿಂದೆ ಇದ್ದಾರೆ. ಸೊ ಬೇಗ ಮದುವೆ ಮಾಡಬೇಕು, ಹೀಗಾಗಿ 20 ವರ್ಷಕ್ಕೇನೆ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಎಜುಕೇಷನ್ ಮಾಡಬೇಕು ಅಂತ ಆಸೆ, ಆಮೇಲೆ ಏನಾದರೂ ಮಾಡಬೇಕು ಅಂತ ಆಸೆ ಇದ್ರೂ ಕೂಡ ಆ ಒಂದು ಸಾಮಾಜಿಕ ಒಂದು ಒತ್ತಡ ಏನಿರ್ತದಲ್ಲ, ಆ ಒತ್ತಡಕ್ಕೆ ಒಳಗಾಗಿ ಮದುವೆ ಆಗಿದ್ದು ಬಹಳ ಬೇಗ. ಅದಾದ ನಂತರ ಅದು ಮದುವೆ ಆದ್ರೂ ಕೂಡ ಅದು ಒಂದು ತುಡಿತ, ಏನಾದ್ರೂ ಮಾಡ್ಬೇಕು ಅಂತೇಳಿ ಅದು ಕಡಿಮೆ ಆಗ್ಲಿಲ್ಲ. ಆದ್ರೆ ನನ್ನ ಅದೃಷ್ಟ ಒಳ್ಳೆಯದು, ನಮ್ಮ ಯಜಮಾನರು ಅದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟು ಬೇಕಿದ್ರೆ ಓದು ಅಂತ ಹೇಳಿದ್ರಿಂದ ನಾನು ಮದುವೆ ಆದ್ಮೇಲೆ ನನ್ನ ಮಗಳ ದೊಡ್ಡ ಮಗಳು ಹುಟ್ಟಿದ ಮೇಲೆ BEd ಮಾಡಿದ್ದೀನಿ. ಆವಾಗ ಬೇರೆ ಏನು ಮಾಡುವ ಒಂದು ಚಾನ್ಸಸ್ ಕಡಿಮೆ ಇತ್ತು. BEd ಸೀಟ್ ಸಿಕ್ಕಿದ್ರಿಂದ ನಾನು BEd ಜಾಯ್ನ್ ಆದೆ. ಜಾಯ್ನ್ ಆಗಿ ಆಮೇಲೆ ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಹೋದ ಮೇಲೆ ಈಗ ನನಗೆ ಅನ್ನಿಸ್ತಾ ಇದೆ, ಟೀಚಿಂಗ್ ಪ್ರೊಫೆಷನ್ ಅನುಭವ ಪಡೆದ ಮೇಲೆ ನಾನು ಈಗ ಯಾರಾದರೂ ಕೇಳಿದರೆ ಹೇಳ್ತಾ ಇರ್ತೀನಿ, ನಾನು ಅಕಸ್ಮಾತ್ ನಾನು MBBS ಮಾಡಿದ್ರು ಅಥವಾ ಎಂಜಿನಿಯರಿಂಗ್ ಮಾಡಿದ್ರು ಕೂಡ ಯಾವುದಾದ್ರೂ ಕಾಲೇಜಲ್ಲಿ ಲೆಕ್ಚರರೇ ಆಗಿರ್ತಿದ್ನಿ ಹೊರತಾಗಿ ನಾನೇನು ಬೇರೆ ಏನು ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಬಹುಶಃ ಇದು ಟೀಚಿಂಗ್ ಪ್ರೊಫೆಷನ್ ಏನಿದೆ ಅಲ್ಲ, ನನ್ನ ಇದರಲ್ಲೇ ಇದೆ, ಅದು ನೇಚರಲ್ಲೇ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಬಟ್ ಐ ಆಮ್ ಎಂಜಾಯಿಂಗ್. ಅಂದರೆ ನಾನು ಈ ಒಂದು ಶಿಕ್ಷಕ ವೃತ್ತಿಯನ್ನು ಬಹಳ ಸುಂದರವಾದ ಒಂದು ವೃತ್ತಿ ಇದು, ಅದಕ್ಕೆ ನಾನು ರಿಟೈರ್ ಆದ್ಮೇಲೆ ಕೂಡ ಬಿಟ್ಟಿಲ್ಲ, ಇನ್ನೂ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾನೆ ಇದ್ದೀನಿ. ನಾನು ಇಲ್ಲಿ ಕೆ ಎಸ್ ಆರ್ ನಲ್ಲಿ 25 ವರ್ಷ, ಅದಾದ ನಂತರ ಮತ್ತೆ ಈಗ ಅದ ರಿಟೈರ್ ಆದ್ಮೇಲೆ ಕೂಡ ನಾನು 6 ವರ್ಷ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಡಿಮೆ 30-32 ವರ್ಷ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀನಿ.
0: ಮೇಡಮ್, ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರು ಕೂಡ ಆ ಸೇವೆಯಿಂದ ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಸೇವೆಯನ್ನ ಮಾಡಬೇಕು ಅನ್ನುವಂತ ತುಡಿತ ತಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಮಕ್ಕಳೊಂದಿಗಿನ ತಮ್ಮ ಒಡನಾಟ ಹೇಗಿದೆ ಮೇಡಮ್?
1: ಮಕ್ಕಳೊಂದಿನ ಒಡನಾಟ, ಅದು ನಾನು ಅದೇ ಹೇಳಿದ್ನಲ್ಲ, ನನಗೆ ಐ ಫೀಲ್ ಮೋರ್ ಅಲೈವ್ ವೆನ್ ಐ ಆಮ್ ಟೀಚಿಂಗ್. ನಾನು ಶಿಕ್ಷಕಿಯಾಗಿ ಒಂದು ಅದರಲ್ಲಿ ನನ್ನತನವನ್ನು ಬಹಳ ಅನುಭವಿಸ್ತೀನಿ, ಬೇರೆ ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ. ಇಲ್ಲೇನಿದೆ, ನನಗೆ ಕೆಲವರು ನಮ್ಮ ಸ್ವಂತ ಸೋದರ ಮಾವನೆ ಅಂದರೆ, ಏನು ಟೀಚಿಂಗ್ ಎದಕ್ಕೆ ಸುಮ್ಮನೆ ಅದನ್ನು ಮಾಡ್ತೀರಿ, ಬರೀ ಬರೆದು ಒಂದು ನೋಟ್ಸ್ ಬರ್ಕೊಂಡು ಇಟ್ಕೊಳ್ಳೋದು, ಆಮೇಲೆ ವರ್ಷಾನುಗಟ್ಟಲೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದು, ನನಗೇನು ಆ ಪ್ರೊಫೆಷನ್ ಇಷ್ಟ ಇಲ್ಲ ಅಂದಾಗ ನಂಗೆ ಭಾಳ ಸಿಟ್ಟು ಬಂದುಬಿಟ್ಟದ್ದು. ನಾನು ಜೊತೆ ಸರಿ ವಾದ ಮಾಡಿದೆ. ಏನಂತಂದರೆ, ನಾವು ಶಿಕ್ಷಕರು ಲೈವ್ ಬೀಯಿಂಗ್ಸ್ ಅಂದರೆ ಜೀವಂತ ಒಂದು ಏನು ಮಕ್ಕಳೊಂದಿಗೆ ಕೆಲಸ ಮಾಡಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಡೀಲ್ ವಿತ್ ಅ ಲೈವ್ ಬೀಯಿಂಗ್ಸ್. ನೀವೇನು ಮಹಾ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ, ಕಟ್ಟಿಗೆ ಮೆಟಲು ಅದರ ಜೊತೆ ಎಲ್ಲ ಕೆಲಸ ಮಾಡ್ತೀರಿ, ಅದು ಬಹಳ ಸುಲಭ. ಆದರೆ ಜೀವಂತ ಮಕ್ಕಳ ಜೊತೆ, ಮನಸ್ಸಿಲ್ ಇರುವಂತ ಮಕ್ಕಳ ಜೊತೆ, ಬೇರೆ ಬೇರೆ ಬೇರೆ ರೀತಿಯ ಒಂದು ಮಾನಸಿಕತೆ ಇರುವಂತ ಮಕ್ಕಳ ಜೊತೆ ಕೆಲಸ ಮಾಡೋದು ಬಹಳ ಕಷ್ಟ. ಅದರಿಂದ ಶಿಕ್ಷಕ ವೃತ್ತಿ ಎಲ್ಲಾ ಬೇರೆ ವೃತ್ತಿಗಳಿಗಿಂತ ಬಹಳ ಕಷ್ಟದ ಕೆಲಸ ಅಂತ ನನಗೆ ಅನುಭವಕ್ಕೂ ಬಂದಿದೆ, ಮತ್ತು ನಾನು ವಾದನೂ ಮಾಡ್ತೀನಿ. ಸೊ ಹೀಗಾಗಿ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಜೀವಂತ ಮಕ್ಕಳನ್ನ ಮೌಲ್ಡ್ ಮಾಡೋದು, ಈಗ ಸಾದಾ ಮಣ್ಣನ್ನ ಮೌಲ್ಡ್ ಮಾಡೋದು ಬಹಳ ಸುಲಭ, ಆದರೆ ಜೀವಂತ ಇರುವಂತ ಮಕ್ಕಳನ್ನ ನಮಗೆ ಯಾವ ರೀತಿ ಬೇಕು ಆ ರೀತಿ ಮೌಲ್ಡ್ ಮಾಡೋದು ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಕೌಶಲ್ಯ ಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ಶಿಕ್ಷಕ ವೃತ್ತಿ ಎಲ್ಲಾ ವೃತ್ತಿಗಳಿಗಿಂತ ಒಂದು ವಿಶೇಷವಾದ ವೃತ್ತಿ ಅಂತ ನನಗೆ ಅನಿಸ್ತದೆ.
0: ಅದೇ ಪುಸ್ತಕ ಅದೇ ಪಾಠ ಆದ್ರೂ ಸಹ ಮಕ್ಕಳು ಚೇಂಜ್ ಆಗ್ತಾರೆ.
1: ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಮಕ್ಕಳು ಬರ್ತಾರೆ. ಅದು ಮಾತ್ರ ಅಲ್ಲ, ಒಂದೇ ಒಂದು ಕ್ಲಾಸ್ ನಲ್ಲಿ ಒಂದು 30-40 ಮಕ್ಕಳು ಇದ್ರೆ ಅವರು ಒಬ್ರು ಒಬ್ಬರ ತರ ಇರೋದಿಲ್ಲ. ಪ್ರತಿಯೊಬ್ಬರನ್ನ ನಾವು ಅವ್ರ ಜೊತೆ ಡೀಲ್ ಮಾಡುವಾಗ ಬೇರೆಯಾಗೇ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಇದೊಂದು ಬಹಳ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನಿಸ್ತದೆ.
0: ಇನ್ನು ಮೇಡಮ್, ತಾವು ಬೆಳಗಾವಿ ವಿಜ್ಞಾನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ವಿಜ್ಞಾನ ಪರಿಷತ್ತಿನ ಅಜೀವ ಸದಸ್ಯರಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈಗ ಮೇಡಮ್, ವಿಜ್ಞಾನ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅನ್ಸುತ್ತಾ? ನಾವು ಕಲಿಯುವಂತಹ ವಿಜ್ಞಾನ ಸರಿಯಾಗಿದೆಯಾ ಹೇಗೆ?
1: ಹೌದು, ವಿಜ್ಞಾನದ ಕಲಿಕೆ ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಈಗ ವಿಜ್ಞಾನ ಅದರ ಸಲುವಾಗಿನೇ ವಿಜ್ಞಾನ ಪರಿಷತ್ತಿನ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾನು ವಿಜ್ಞಾನ ಕೇಂದ್ರದ ಒಂದು ಇಲ್ಲಿ ಬೇಸ್ ಅಂತ ಇದೆ, ಬೆಲ್ಗಮ್ ಅಸೋಸಿಯೇಷನ್ ಫಾರ್ ಸೈನ್ಸ್ ಅಂಡ್ ಎಜುಕೇಶನ್ ಅಂತ ಹೇಳ್ಬಿಟ್ಟು. ಸೊ ಅದರದ್ದು ಸೆಕ್ರೆಟರಿ ಆಗಿಯೂ ಕೂಡ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ವಿ. ವಿಜ್ಞಾನದ ಕಲಿಕೆ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಅದನ್ನ ವಿಜ್ಞಾನವನ್ನು ಮಕ್ಕಳು ಬರೀ ಒಂದು ಪರೀಕ್ಷೆಗೆ ಇರುವಂತ ವಿಷಯ ಅಂತ ಅಭ್ಯಾಸ ಮಾಡಬಾರ್ದು. ವಿಜ್ಞಾನ ಇದು ಇಡೀ ಜೀವನಕ್ಕೆ ಬೇಕಾಗುವಂತ ಒಂದು ವಿಷಯ. ಯಾಕಂತಂದ್ರೆ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಸ್ಪೇಸ್ ಕ್ರಾಫ್ಟ್ ವರೆಗೆ ವಿಜ್ಞಾನ ಹರಡಿಕೊಂಡಿದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ವಿಜ್ಞಾನನೇ ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ. ಹೀಗಾಗಿ ಅದನ್ನ ನೋಡುವ ದೃಷ್ಟಿಕೋನ ಬೇರೆ ಆಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಮುಂಚೆಯಿಂದ ಒಂದೇನಿತ್ತು, ಈ ವಿಜ್ಞಾನ ಅಂದ್ರೆ ಒಂದು ಬಹಳ ರಸಹೀನವಾದ ಇದು ಸಬ್ಜೆಕ್ಟ್, ಬಹಳ ಡಿಫಿಕಲ್ಟ್ ಸಬ್ಜೆಕ್ಟ್, ಅದನ್ನು ತಗೋಬಾರ್ದು. ನನಗೆ ಸ್ವಂತ ನನ್ನ ಅನುಭವ ಅಂತಂದ್ರೆ, ನಾನು ಪಿ ಯು ಸಿಗೆ ವಿಜ್ಞಾನ ತಗೋತೀನಿ ಅಂತಂದಾಗ ಮನೆಯಲ್ಲಿ ನಮ್ಮ ಯಾರೋ ಒಬ್ರು ಅಂಕಲ್ ಹೇಳಿದ್ರು, ಏ ಸುಮ್ನೆ ಸೈನ್ಸ್ ತಗೋಬೇಡ, ಆರ್ಟ್ಸ್ ತಗೊಂಡು ಆರಾಮಾಗಿ ಬಿ ಎ ಮಾಡ್ಕೋ, ಆ ಸೈನ್ಸ್ ಒಳಗ ಮನುಷ್ಯಾಗ ಮನುಷ್ಯ ಅನ್ನಂಗಿಲ್ಲ, ಬಹಳ ಡಿಫಿಕಲ್ಟ್ ಅದನ್ನ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯ ಒಂದು ಮನೋಭಾವದಿಂದ ನಾವು ಹೋದ್ರೆ ಏನಾಗ್ಬಿಡ್ತದೆ, ಅದು ಮನಸ್ಸಲ್ಲಿ ಒಂದೇನೋ ಒಂದು ನೆಗೆಟಿವ್ ಆಟಿಟ್ಯೂಡ್ ಅನ್ನ ಬೆಳೆಸ್ಬಿಡ್ತದೆ. ಹೀಗಾಗಿ ಎಲ್ಲಕ್ಕಿಂತ ಮೊದಲಾಗಿ ವಿಜ್ಞಾನದ ಬಗ್ಗೆ ಇರುವಂತಹ ಮನೋಭಾವ ಬದಲಾಗಬೇಕು. ಆಮೇಲೆ ಎರಡನೇದಾಗಿ ವಿಜ್ಞಾನವನ್ನ ಕಲಿಸುವ ಪದ್ಧತಿಗಳು ಬೇರೆ ಆಗಬೇಕು. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಸ್ಪೆಷಲಿ ಹೈಸ್ಕೂಲ್ ಅಲ್ಲಿ ವಿಜ್ಞಾನ ಬರೀ ಥಿಯರಿಗೆ ಮಾತ್ರ ಲಿಮಿಟೆಡ್ ಇದೆ. ಯಾವುದೇ ಹೈಸ್ಕೂಲ್ ಅಲ್ಲಿ, ಕೆಲವೊಂದು ಒಳ್ಳೆ ಹೈಸ್ಕೂಲ್ ಅಲ್ಲಿ ಇರಬಹುದು ಲ್ಯಾಬೊರೇಟರೀಸ್ ಎಲ್ಲ, ಆದ್ರೆ ಬಹಳಷ್ಟು ಹೈಸ್ಕೂಲ್ ಅಲ್ಲಿ ನಾನು ನೋಡಿದ್ದೀನಿ ಯಾವುದೇ ಲ್ಯಾಬೊರೇಟರಿ ಇಲ್ಲ, ಏನಿಲ್ಲ, ಏನ್ ಕಲಿಸೋದೇನಲ್ಲ, ಬರೀ ಕ್ಲಾಸ್ ರೂಮ್ ನಲ್ಲಿ ಪಠ್ಯ ಪುಸ್ತಕದ ಮೂಲಕ ಕಲಿಸ್ತಾ ಇದ್ದಾರೆ. ಹಾಗಾಗಬಾರ್ದು. ವಿಜ್ಞಾನ ಅಂದಾಗ ಅದು ಅದಕ್ಕೆ ಪ್ರಯೋಗಗಳು ಒಂದು ಕಂಪಲ್ಸರಿ ಅಂದ್ರೆ ಇರಲೇಬೇಕು ಆ ತರದ ವಿಷಯ ಅದು. ಯಾವುದೇ ವಿಷಯವನ್ನ ನಾವು ಥಿಯರಿನಲ್ಲಿ ಕಲಿಸಿದಾಗ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಅಥವಾ ಅದನ್ನ ಪ್ರಯೋಗಾತ್ಮಕವಾಗಿ ನೋಡ್ಲಿಕ್ಕೆ ಒಂದು ಲ್ಯಾಬೊರೇಟರಿ ಬೇಕೇ ಆಗ್ತದೆ. ಹೀಗಾಗಿ ಆ ಒಂದು ವಿಷಯದ ಕಡೆ ಆಕ್ಚುಲಿ ಒಂದು ರೆಕಮೆಂಡೇಶನ್ ಅಲ್ಲಿ ಇತ್ತು, ಮಾರ್ಕ್ಸ್ ಕೂಡ 70% ಥಿಯರಿಗೆ 30% ಪ್ರಯೋಗಗಳಿಗೆ ಇರಬೇಕು ಅಂತ. ಅದರ ಅರ್ಥ ಏನು, ಹೈಸ್ಕೂಲ್ನಲ್ಲಿ ಕೂಡ ಪ್ರಾಯೋಗಿಕ ಪರೀಕ್ಷೆಗಳು ನಡೀಬೇಕು ಅನ್ನುವಂತ ರೆಕಮೆಂಡೇಶನ್. ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ಇನ್ನೂ ಇಂಪ್ಲಿಮೆಂಟ್ ಆಗ್ಬೇಕಾಗಿದೆ. ಹೀಗಾಗಿ ಸ್ವಲ್ಪ ಆ ಕಡೆ ಬದಲಾವಣೆ ಆಗ್ಬೇಕು. ಶಿಕ್ಷಕರ ಪದ್ಧತಿಯಲ್ಲಿ ಒಂದು ಚಟುವಟಿಕೆಗಳ ಆಧಾರದ ಮೇಲೆ, ಪ್ರಯೋಗಗಳ ಆಧಾರದ ಮೇಲೆ ಆ ರೀತಿಯ ಒಂದು ಕಲಿಕೆ ಅಥವಾ ಆ ರೀತಿಯ ಒಂದು ಬೋಧನೆ ಅಳವಡಿಸ್ಕೊಳ್ಬೇಕಾಗಿದೆ. ಇನ್ನೊಂದು, ನಮ್ಮ NCERT ಅವರು ಅಥವಾ ನಮ್ಮ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ರೆಕಮೆಂಡೇಶನ್ ಏನು ಅಂತಂದ್ರೆ, ಮಕ್ಕಳಲ್ಲಿ ಸೈನ್ಸ್ ಟೀಚಿಂಗ್, ವಿಜ್ಞಾನದ ಒಂದು ಕಲಿಕೆ ಬರೀ ಇನ್ಫಾರ್ಮೇಶನ್ ಮಾತ್ರ ಆಗಬಾರ್ದು ಅಂತ ಹೇಳ್ಬಿಟ್ಟು, ಅದು ಮಕ್ಕಳಲ್ಲಿ ಒಂದು ಸಂಶೋಧನಾತ್ಮಕ ಪ್ರವೃತ್ತಿಯನ್ನ ಬೆಳೆಸಬೇಕು. ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಒಂದು ಪ್ರವೃತ್ತಿ, ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರವೃತ್ತಿ, ಅದು ಶೋಧನೆಯ ಪ್ರವೃತ್ತಿ. ಆ ರೀತಿಯ ಒಂದು ಪ್ರವೃತ್ತಿ ಎಲ್ಲಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ಬೆಳಿಬೇಕು ಮಕ್ಕಳಲ್ಲಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಅದನ್ನ ಕರ್ಬ್ ಮಾಡ್ಬಿಡ್ತೀವಿ. ಬೇಸಿಕಲಿ ಸ್ಕೂಲ್ನಲ್ಲಿ ಬಂದ ತಕ್ಷಣ ಅವ್ರಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೊಡೋದು ಒಂದೇ, ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಯಾರು ಜಾಸ್ತಿ ಮಾತಾಡೋದಿಲ್ಲ, ಅವರು ಒಳ್ಳೆ ವಿದ್ಯಾರ್ಥಿ ಅನ್ನುವಂತ ಒಂದು ಇಂಪ್ರೆಷನ್ ಹಾಕ್ಬಿಡ್ತೀವಿ ನಾವು ಅವ್ರಿಗೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆ ಪ್ರಶ್ನೆ ಕೇಳುವ ಒಂದು ಪ್ರವೃತ್ತಿಯನ್ನ ಜಾಸ್ತಿ ಮಾಡ್ಬೇಕು, ಹಾಗೂ ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಳ್ರಿ ಅನ್ನುವಂತ ಒಂದು. ಕಲಿಕೆ ಹೇಗಿರ್ಬೇಕು ಅಂತಂದ್ರೆ, ನಾವು ಅವ್ರಿಗೆ ಹೇಗೆ ಕಲಿಬೇಕು ಅನ್ನೋದನ್ನ ಕಲಿಸ್ಬೇಕು. ಕಲಿಯುವ ಒಂದು ತಂತ್ರವನ್ನ, ಕಲಿಯುವ ಒಂದು ಕೌಶಲ್ಯವನ್ನ ಅವ್ರಿಗೆ ನಾವು ಕಲಿಸಿದ್ರೆ ಅವರು ಜೀವನ ಪರ್ಯಂತ ಆ ಒಂದು ಕಲಿತಾ ಹೋಗ್ತಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಬದಲಾವಣೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಅಂತ ಅನ್ನಿಸ್ತದೆ ಒಂದು ವಿಜ್ಞಾನದಲ್ಲಿ. ಅದೇ ರೀತಿ ಇನ್ನೊಂದು, ಪೂರ್ಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅಂತ ಇದ್ದಾಗ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಹಳ ಮುಖ್ಯವಾಗಿದೆ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಬರೀ ಒಂದು ಡಿಗ್ರಿ ಮಾಡೋದು, ಏನ್ ಮಾಡೋದು ಅಂತಂದ್ರೆ PUC ಮುಗಿದ ತಕ್ಷಣ BA ಬಿ ಎಸ್ಸಿನೋ ಸೇರ್ಕೊಂಡು ಗ್ರಾಜ್ಯುಯೇಷನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತ ಒದ್ದಾಡೋದು, ಯಾಕಂದ್ರೆ ಬರೀ ಡಿಗ್ರಿಗೆ ಜಾಬ್ ಸಿಗೋದಿಲ್ಲ ಈಗ. ಹೀಗಾಗಿ ಅವ್ರಿಗೆ SSLC ಮುಗಿದ ನಂತರನೋ ಅಥವಾ PUC ನಂತರನೋ ಯಾವ್ದಾದ್ರು ಒಂದು ಸ್ಕಿಲ್ ಬೇಸ್ಡ್ ಕೋರ್ಸ್ ಅವ್ರು ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಉದ್ಯೋಗ ಸಿಗುವಂತ ಒಂದು ಚಾನ್ಸ್ ಇರ್ತದೆ. ಸೊ ಸರ್ಕಾರ ಕೂಡ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ, ಸಾಕಷ್ಟು ಬದಲಾವಣೆ ಈಗ ಹೊಸ ಪಾಲಿಸಿ ಅಲ್ಲಿ ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಆ ರೀತಿ ಬದಲಾವಣೆ ಬಂದಾಗ ಏನಾಗ್ತದೆ, ಈ ಉದ್ಯೋಗದ ಪ್ರಶ್ನೆ ಈಗ ನಮ್ಮಲ್ಲಿದೆ, ಸಾಕಷ್ಟು ಗ್ರಾಜ್ಯುಯೇಟ್ಸ್ ಎಲ್ಲ ಏನು ಉದ್ಯೋಗ ಇಲ್ಲದೆ ಕೂತಿದಾರಲ್ಲ, ಅಂತ ಒಂದು ಪ್ರಸಂಗ ಕಡಿಮೆ ಆಗ್ತಾ ಹೋಗ್ತದೆ. ಅದು ಎಲ್ಲರೂ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಅಥವಾ ಆ ಒಂದು ಅವಕಾಶ ಅವ್ರಿಗೆ ಸಿಗ್ತದೆ ಅಂತ ನನ್ನ ಅನಿಸಿಕೆ.
0: ಮೇಡಮ್, ಇನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ 25-30 ವರ್ಷಗಳ ಕಾಲ ಒಂದು ಸುದೀರ್ಘ ಪಯಣ ತಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ತಿಳಿಸಿದ್ರಿ. ಇನ್ನು ತಾವು ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಒಂದು ಸಾಹಿತ್ಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ. ಈ ಸಾಹಿತ್ಯದ ಗೀಳು ಆರಂಭವಾಗಿದ್ದು ಯಾವಾಗ ಅಂತ?
1: ಈ ಸಾಹಿತ್ಯದ ಗೀಳು ಪ್ರಾರಂಭವಾಗಿದ್ದು ನನ್ನ ಬಾಲ್ಯದಲ್ಲಿಯೇ. ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಒಂದು ಓದುವ ಪ್ರವೃತ್ತಿ ಎಲ್ಲರಲ್ಲೂ ಇತ್ತು. ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯಿಂದ ಹಿಡಿದು, ನಮ್ಮ ಮುತ್ತಜ್ಜಿ ನಂಗೆ ಇನ್ನೂ ನೆನಪಿದೆ, ಅವರು ಮಲಗೋ ಹಾಸಿಗೆ ಹತ್ತಿರ ಯಾವಾಗಲೂ ಪುಸ್ತಕ ಇರ್ತಿತ್ತು. ಅವರು ಮಲಗಬೇಕಾದಾಗ ಒಂದು ಅರ್ಧ ಗಂಟೆ ಓದಿ ಆಮೇಲೆ ಮಲಗ್ತಾ ಇದ್ರು. ಹೀಗಾಗಿ ಅದು ಓದುವ ಒಂದು ಪ್ರವೃತ್ತಿ ನಂಗೆ ಪ್ರಾರಂಭ ಆಗಿದ್ದು ಚಿಕ್ಕಂದಿನಲ್ಲೇ. ನಮ್ಮ ತಾಯಿ ಒಂದು ಈ ರಜದಲ್ಲಿ ಏನಾದ್ರು ಕಿತ್ತಾಡೋ ಒಂದು ಹವ್ಯಾಸ ಇರ್ತದೆ ನಮ್ಗೆಲ್ಲ. ಆ ರೀತಿ ನಾವು ಏನಾದ್ರು ಹುಡುಕಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬೇರೆ ಏನು ಸಿಗ್ತಿರ್ಲಿಲ್ಲ, ಬರೀ ಪುಸ್ತಕಗಳೇ ಸಿಗ್ತಾ ಇದ್ವು. ಹಿಂಗಾಗಿ ಬಾಲ್ಯದಲ್ಲಿನೇ ತ್ರಿವೇಣಿ, ಅನುಪಮ ನಿರಂಜನ್, ತರಾಸು ಅವೆಲ್ಲ ಪುಸ್ತಕಗಳನ್ನ ಓದ್ತಾ ಓದ್ತಾ ಓದ್ತಾ ಆಮೇಲೆ ಭೈರಪ್ಪನವರು ಓದೋಕ್ ಶುರು ಆಗಿದ್ದು, ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಇಂಗ್ಲಿಷ್ ನಾವೆಲ್ಸ್ ಎಲ್ಲ ಓದಕ್ ಶುರು ಆಗಿದ್ದು, ಸ್ವಲ್ಪ BED ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಆಮೇಲೆ ನನಗೆ ಸ್ವಲ್ಪ ಫಿಲಾಸಫಿಕಲ್ ಸೈಕಾಲಜಿಕಲ್ ಎಲ್ಲ ಅಂದ್ರೆ ನಾನೊಂಥರ ಆಡಿಂತ ಓದೋ ವಿಷಯದಲ್ಲಿ ಒಂದು ಆಡ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಲಿಟ್ರೇಚರ್ ಅಂತ ಓದುವುದಿಲ್ಲ, ಯಾವುದು ಇಂಟ್ರೆಸ್ಟ್ ಬರ್ತದೆ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಂತ ಒಂದು ಆಸೆ. ಹೀಗಾಗಿ ಎಲ್ಲಾ ವಿಷಯಗಳನ್ನ ಓದ್ತಾ ಓದ್ತಾ ಓದ್ತಾ ಓದುವುದು ಕಂಟಿನ್ಯೂ ಆಗಿತ್ತು. ಆದ್ರೆ ಬರವಣಿಗೆ ಫಸ್ಟ್ ಟೈಮ್ ನಾನು ಬರೆದಿದ್ದು PUC ಅಲ್ಲಿದ್ದಾಗ ನಮ್ಮ ಕಾಲೇಜ್ ಮ್ಯಾಗಝಿನ್ಗೆ ಕವನ ಬರೆದು ಕೊಟ್ಟಿದ್ದೆ ಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ. ಆದ್ರೆ ಅದು ಮುಂದುವರಿದಿರಲಿಲ್ಲ, ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಕಾಲೇಜ್ ನಲ್ಲಿ ಇದ್ದಾಗ ಈ ಲೆಸನ್ ಅಬ್ಸರ್ವೇಷನ್ಗಂತ ಕೂತಿರ್ತೀವಿ ನಾವು, ಮಕ್ಕಳು ಲೆಸನ್ ಕೊಡ್ತಾ ಇರ್ತಾರೆ, ನಾವು ಇಲ್ಲಿ ಹಿಂದೆ ಕೂತಿರ್ತೀವಿ. ಆ ಒಂದು 5 ನಿಮಿಷ ಅವ್ರದ್ದು ಲೆಸನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಅವ್ರ ಮಟ್ಟ. ಹೀಗಾಗಿ ಆಮೇಲೆ ಆಮೇಲೆ ಹಾಫ್ ಆನ್ ಅವರ್ ಕೂತಿರ್ತೀವಲ್ಲ, ಸುಮ್ಮನೆ ಕೂತಿರ್ತೀವಿ ನೋಡ್ತಾ ಅವ್ರನ್ನ. ಆವಾಗ ಅದು ಏನಾದರೂ ಅವರು ಕಲಿಸುವಂತ ಒಂದು ವಿಷಯ ಹೊಳಿತು ಅಂತಂದ್ರೆ ಅದ್ರ ಮೇಲೆ ಕವನ ಬರೀತಿದ್ದೆ ಕೂತ್ಕೊಂಡು, ಅಲ್ಲೇ ಕೂತ್ಕೊಂಡು, ಯಾಕಂದ್ರೆ ಎದ್ದು ಹೋಗೋ ಹಂಗಿಲ್ಲಲ್ಲ. ಹೀಗಾಗಿ ಅದು ಕವನ ಬರೆಯುವ ಒಂದು ಪ್ರವೃತ್ತಿ ಶುರುವಾಗಿದ್ದು ಕಾಲೇಜ್ನಲ್ಲಿ. ಆದ್ರೆ ಅದನ್ನ ಪ್ರಕಟ ಮಾಡಲಿಕ್ಕೆ ಯಾವಾಗ ಪ್ರಯತ್ನ ಮಾಡಲಿಲ್ಲ, ಸುಮ್ಮನೆ ನಮ್ಮ ಕಲೀಗ್ಸ್ ಹತ್ರ ಓದೋದು, ಆಮೇಲೆ ಅವ್ರ ಪ್ರಶಂಸೆ, ಚೆನ್ನಾಗಿದೆ ಚೆನ್ನಾಗಿದೆ, ಅವ್ರು ಬರ್ದಿದ್ದು ನಾವು ಓದೋದು, ನಾವು ಬರ್ದಿದ್ದು ಅವ್ರು ಓದೋದು, ಇಷ್ಟಕ್ಕೆ ಸೀಮಿತ ಆಗಿತ್ತದು. ರಿಟೈರ್ ಆದ್ಮೇಲೆ ಅದಕ್ಕಿಂತ ಮುಂಚೆ 2000 ಜಿಲ್ಲಾ ಲೇಖಕಿಯರ ಸಂಘ ಅಂತೇಳಿ ಸ್ಥಾಪನೆ ಆಯಿತು ಇಲ್ಲಿ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಆಶಾ ಕಡಪಟ್ಟೆ ಅಂತ ಹೇಳ್ಬಿಟ್ಟು, ಅವರು ಕರ್ಕೊಂಡು ಹೋಗಿ ಅಲ್ಲಿ ಸದಸ್ಯತ್ವವನ್ನ ಕೊಡಿಸಿದ್ರು. ಹೀಗಾಗಿ ಅವರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ನಲ್ಲ, ಸೊ ಆವಾಗ ಅವ್ರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಸ್ಪರ್ಧೆಗಳನ್ನ ಇಡ್ತಾ ಇದ್ರು, ಕವನ ಸ್ಪರ್ಧೆಗಳನ್ನ, ಕಥಾ ಸ್ಪರ್ಧೆಗಳನ್ನ. ಹೀಗಾಗಿ ಒಂದೆರಡು ಸರ್ತಿ ಕತೆಗಳನ್ನ ಬರದೆ ಆವಾಗ ಒಂದೆರಡು ಸರ್ತಿ ಇದೆ ಒಂದು ಬಹುಮಾನ ಬಂತು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್. ಒಂಥರ ಮೋಟಿವೇಶನ್ ಬರ್ತದಲ್ಲ, ಹಾ ಚೆನ್ನಾಗಿ ಬರೀತೀನಿ ಅನ್ನುವಂತ ಒಂದು ಪಾಸಿಟಿವ್ ಇದು ಬರ್ತದೆ. ಬರೀತಾ ಇದ್ದೆ, ಆದ್ರೆ ಪ್ರಕಟ ಮಾಡುವಂತ ಸುಮ್ಮನೆ ಇದು ಜಾಬ್, ಆಮೇಲೆ ಸಂಸಾರ, ಮಕ್ಕಳು, ಅವ್ರ ಮದುವೆ, ಇದರಲ್ಲೇ ಕಳೆದು ಹೋಗಿತ್ತು. ಅದನ್ನು ಪ್ರಕಟ ಮಾಡುವಂತ ಒಂದು ಏನು ವಿಚಾರ ಬಂದಿರಲಿಲ್ಲ. ರಿಟೈರ್ ಆದ್ಮೇಲೆ ಸ್ವಲ್ಪ ಟೈಮ್ ಸಿಕ್ತಲ್ಲ, ಈ ಜಿಲ್ಲಾ ಲೇಖಕರ ಸಂಘದ ಜೊತೆ ಹೆಚ್ಚು ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿದೆ. ಅಲ್ಲಿ ಒಂದು ಸೆಕ್ರೆಟರಿ ಅಂತ 2 ವರ್ಷ, ಟ್ರೆಜರರ್ ಅಂತ 2 ವರ್ಷ. ಹೀಗಾಗಿ ಎಲ್ಲ ಲೇಖಕರ ಜೊತೆ ಒಂದು ಅಸೋಸಿಯೇಷನ್ ಬಂದಾಗ ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು, ನಾನು ಮಾಡಬೇಕು ಅನ್ನುವಂತ ಒಂದು ಆಸೆ ವಿಚಾರ. ಹೀಗಾಗಿ ನನ್ನ ಮೊದಲನೆಯ ಕವನ ಸಂಕಲನ ಆಮೇಲೆ ರಿಟೈರ್ ಆದ್ಮೇಲೆ ನಾನು ಪ್ರಕಟ ಮಾಡಿದ್ದು ಅಂತರಂಗದಲ್ಲಿ ಅಂತೇಳಿ. ಆಮೇಲೆ ಮತ್ತೆ ಇದು ಸಾವಕಾಶ ಸಾವಕಾಶವಾಗಿ ಮುಂದೆ ಕಥಾ ಸಂಕಲನ ಬಂತು, ಆಮೇಲೆ ಇದೆರಡು ಟ್ರಾನ್ಸ್ಲೇಷನ್ ಬಂತು. ಕೊನೆಗೆ ಈ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಖಾಲಿ ಮನೇಲಿ ಕೂತಾಗ ಆ ಒಂದು ಭೂತಾನ್ ಪ್ರವಾಸ ಅದು. ಹೀಗಾಗಿ ಅದು ಬರೆಯುವ ಒಂದು ಇದು ಶುರು ಆಗಿದ್ದು ರಿಟೈರ್ಮೆಂಟ್ ನಂತರ.
0: ಮೇಡಮ್, ಯಾವ ರೀತಿಯ ಕಥೆಗಳನ್ನ, ಕವನಗಳನ್ನ, ಲೇಖನಗಳನ್ನ ಬರೀತೀರಾ? ಇಂಥದ್ದೇ ಕಥಾವಸ್ತು ಅಥವಾ ಇಂಥದ್ದೇ ಏನಾದರೂ ಇರುತ್ತಾ ಅಥವಾ ಕಾಲ್ಪನಿಕವಾಗಿ ಬರೀತಾ ಹೋಗ್ತೀರಾ?
1: ಕವನಗಳು ಹೆಚ್ಚಾಗಿ ನಾನು ಬರೆಯೋದು ಸ್ಪಾಂಟೇನಿಯಸ್ ಆಗಿ, ಅಂದ್ರೆ ನನಗೆ ಯಾರಾದರೂ ವಿಷಯ ಕೊಟ್ಟು ಇದ್ರ ಮೇಲೆ ಕವನ ಬರೀ ಅಂತಂದ್ರೆ ಬರುವುದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅದೊಂಥರ ತಿಣುಕಿ ತಿಣುಕಿ ಬರೆದಂಗೆ ಆಗ್ತದೆ, ನನಗೂ ಸಮಾಧಾನ ಆಗುದಿಲ್ಲ. ನಾನು ಏನಾದರೂ ಒಂದು ವಿಚಾರ ಬಂದಾಗ ಬಹಳ ಭಾವನಾತ್ಮಕವಾಗಿ ನನಗೆ ಅದು ಕಾಡದಾಗ ನಾನು ಏನ್ ಬರೀತೀನಲ್ಲ ಆ ಕವನಗಳು ನನಗೂ ಇಷ್ಟ ಆಗ್ತವೆ, ಬೇರೆಯವರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಕತೆಗಳು ಹೇಗಂತಂದ್ರೆ ಕಾಲ್ಪನಿಕನೂ ಇರೋದಿಲ್ಲ, ಯಾವ್ದಾದ್ರು ಒಂದು ಸಿಚುವೇಶನ್, ಸನ್ನಿವೇಶ ನನ್ನ ಎದುರಿಗೆ ನಡೆದಾಗ ಇದನ್ನ ಬರೀಬಹುದಲ್ಲ ಅಂತ ಅನ್ನಿಸ್ತದೆ. ಸೊ ಆವಾಗ ಅದು ಆಸ್ ಇಟ್ ಇಸ್ ಬರೆದ್ರೆ ಅದು ಕತೆ ಆಗುದಿಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಒಂದು ನಿಜ ಸನ್ನಿವೇಶಕ್ಕೆ ಸ್ವಲ್ಪ ಕಲ್ಪನೆಯನ್ನ ಕೂಡಿಸಿದಾಗ ಮಾತ್ರ ಅದು ಒಂದು ಸುಂದರವಾದ ಕತೆ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನನ್ನ ಎಲ್ಲ ಹೆಚ್ಚು ಕಡಿಮೆ ಕತೆಗಳೆಲ್ಲ ಒಂದು ಸ್ವಲ್ಪ ಒಂದು 50% ವಾಸ್ತವಿಕತೆ, ಒಂದು 50% ಕಲ್ಪನೆ, ಎಲ್ಲ ಸೇರಿನೇ ಕತೆಗಳನ್ನ ನಾನು ಹೆಣದಿದ್ದು. ಯಾವುದೋ ಒಂದು ಸನ್ನಿವೇಶ ಟ್ರಿಗರ್ ಮಾಡ್ತದೆ, ಸೊ ನನಗೆ ಬಹಳ ನೆನಪಿಗೆ ಬರ್ತದೆ, ಅಥವಾ ನನಗೆ ಏನೋ ಒಂದು ಭಾವನಾತ್ಮಕವಾಗಿ ನನಗೆ ಅದು ಬಹಳ ಹಿಡಿಸಿದಾಗ ಅಥವಾ ಏನಾದರೂ ತಟ್ಟಿದಾಗ, ಹೀಗಾಗಿ ಅದು ಕತೆ ರೂಪದಲ್ಲಿ ಹೊರಗೆ ಬರ್ತದೆ.
0: ಮೇಡಮ್, ಇನ್ನು ಶರ್ಲಾಕ್ ಸೋಮ್ಸ್ ಕತೆಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡ್ತೀರಾ, ಹೇಗೆ ಮೇಡಮ್? ಈಗ ಶರ್ಲಾಕ್ ಸೋಮ್ ಕತೆಗಳು, ಕಾದಂಬರಿಗಳು ಅಂದ್ರೆ ಅದು ಪತ್ತೆದಾರಿ ಕತೆಗಳು ಅಂದ್ರೆ ಅದರಲ್ಲಿ ನಿಗೂಢತೆ ಇರುತ್ತೆ, ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದು
1: ಅದು
0: ಸವಾಲು, ಒಂದು
1: ಸವಾಲು. ಕರೆಕ್ಟ್ ಕರೆಕ್ಟ್, ನಿಜ ನಿಜ ನಿಜ. ಅದು ಅದೇನಾಯ್ತು, ಶರ್ಲಾಕ್ ಹೋಮ್ಸ್ ನಾನು ಕಾಲೇಜಲ್ಲಿ ಇದ್ದಾಗ ಹೇಳಿದ್ನಲ್ಲ, ನಾವೆಲ್ ಸ್ಟಾರ್ಟ್ ಮಾಡಿದ್ದೆ, ಇಂಗ್ಲಿಷ್ ಓದಕ್ಕೆ ಶುರು ಮಾಡಿದ್ದು ಕಾಲೇಜಲ್ಲಿ ಇದ್ದ. ಶರ್ಲಾಕ್ ಹೋಮ್ಸ್ ಎಲ್ಲ ಓದಿದ್ದೆ ನಾನು ಸಾಕಷ್ಟು ಕತೆಗಳನ್ನ, ಆದ್ರೆ ಯಾವತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ವಿಚಾರ ಬಂದಿರ್ಲಿಲ್ಲ. ನೋಟ್, ಇದು ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಮಕ್ಕಳು ಜಾಸ್ತಿ ಬರಕ್ ಶುರು ಮಾಡಿದ್ಮೇಲೆ ಇಂಗ್ಲಿಷ್ ಪುಸ್ತಕಗಳು ಸಿಗ್ತಾ ಇದ್ವು, ಕನ್ನಡ ಪುಸ್ತಕ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟು ಅಭ್ಯಾಸ ಇತ್ತು. ಕೆಲವು ಒಂದೆರಡು ಡಿಎಡ್ ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಎನ್ವೈರನ್ಮೆಂಟಲ್ ಎಜುಕೇಶನ್ ಮೇಲೆ ಅವೆಲ್ಲ. ಇದೇನಾಯ್ತು, ಒಂದು ಕೊಲ್ಲಾಪುರದ ಒಬ್ರು ಪಬ್ಲಿಷರ್ಸ್, ಅವ್ರ ಹೆಸರೆಂತ, ಅಜಬ್ ಪಬ್ಲಿಷರ್ಸ್ ಅಂತೇಳಿ ಕೊಲ್ಲಾಪುರ್ನವರು, ಈ ಲಾಕ್ಡೌನ್ ಟೈಮ್ಕಿಂತ ಮುಂಚೆ ನನಗೆ ಆಫರ್ ಕೊಟ್ಟರು, ಈ ಒಂದು ಪುಸ್ತಕವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿಕೊಟ್ರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಆಯಿತು ಪ್ರಯತ್ನ ಮಾಡೋಣ, ಯಾಕಂದರೆ ನಾನು ಫ್ರೀ ಇದ್ದೆ ಅವಾಗ, ಪ್ರಯತ್ನ ಮಾಡ್ತೀನಿ ಅಂತಂದೆ. ಕೊನೆಗೆ ಏನು ಮಾಡಿದರು ಅವರು, ಒಂದು ಎರಡು ಮೂರು ಪೇಜು ನನಗೆ ಕಳಿಸಿದ್ರು. ಕಳಿಸಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ವಾಪಸ್ ಕಳಿಸ್ದೆ ಅವ್ರಿಗೆ. ಅದು ಕ್ವಾಲಿಟಿ ಅವ್ರಿಗೆ ಸರಿ ಅನ್ನಿಸ್ತು. ಸರಿ ಅನ್ನಿಸಿದ ಮೇಲೆ ಹಾಗಿದ್ರೆ ಇದು ಪೂರಾ ಪುಸ್ತಕ ನೀವು ನನಗೆ ನಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಅದು ಆಫರ್ ಕೊಟ್ಟು ನಾನು ಒಂದು ಪುಸ್ತಕ ಒಂದು ಸಂಕಲನ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ. ಅದಾದ್ಮೇಲೆ ಅವ್ರಿಗೆ ಅದು ತುಂಬಾ ಇಷ್ಟ ಆಯಿತು. ಇಷ್ಟ ಆದ್ಮೇಲೆ ಇನ್ನೊಂದು ಸಂಕಲನ ಮಾಡ್ರಿ ಅಂತೇಳಿ ನನಗೆ ಕೊಟ್ಟರು ಅವರು. ಅದು ಆ ಸಂಕಲನದಲ್ಲಿ ಸಾಕಷ್ಟು ಒಂದು ಎಂಟತ್ತು ಕತೆಗಳು ಇರ್ತವೆ ಒಂದೊಂದು ಸಂಕಲನದಲ್ಲಿ. ಒಂದು ಐದಾರು ಕತೆ ಮಾಡಿದ್ದೆ. ಅಷ್ಟರಲ್ಲಿ ಅವ್ರದ್ದೇನಾಯ್ತು, ಅವ್ರದ್ದೇನೋ ಒಂದು ಪ್ರೊಜೆಕ್ಟ್ ಇತ್ತು ಅಂತ ಕಾಣುತ್ತೆ. ಈ ಲಾಕ್ಡೌನ್ ಎಲ್ಲ ಶುರುವಾಗಿ ಅವರು ಎಕ್ಸಿಬಿಷನ್ ಏನೋ ಮಾಡಲಿಕ್ಕೆ ಏನೋ ಹಾಕೊಂಡಿದ್ರು, ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಅವರು, ಅವ್ರದ್ದೆಲ್ಲ ಫ್ಲಾಪ್ ಆಯಿತು. ಹೀಗಾಗಿ ಮೊದಲು ಮಾಡಿಸ್ಕೊಂಡಿದ್ದ ಪುಸ್ತಕಗಳೇ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಕಷ್ಟ ಆಗಿದ್ದರಿಂದ ಈ ಪ್ರೊಜೆಕ್ಟನ್ನು ಅವರು ಡ್ರಾಪ್ ಮಾಡಿಬಿಟ್ರು. ನಾನು ಸುಮ್ಮನೆ ಮಾಡಿದ್ದನ್ನು ಇಟ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಅನ್ನಕ್ಕೆ ಶುರು ಮಾಡಿದ್ರು, ಆಗಲೇ ಅರ್ಧಕ್ಕಿಂತ ಜಾಸ್ತಿ ಟ್ರಾನ್ಸ್ಲೇಟ್ ಮಾಡಿದೆಯಾ, ಮತ್ತೆ ನೀನೇ ಕಂಟಿನ್ಯೂ ಮಾಡಿ ನೀನೇ ಅದನ್ನ ಪ್ರಕಟ ಮಾಡಬೇಡು ಅಂತ ಹೇಳ್ಬಿಟ್ಟು, ಹೀಗಾಗಿ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡಿ ಆ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದೆ. ಹೀಗಾಗಿ ಅದು ಎರಡು, ಒಂದು ಅಜಬ್ ಪಬ್ಲಿಕೇಶನ್ ಅವರಿಂದ ಆಗಿದ್ದಾಗಿದೆ, ಇನ್ನೊಂದು ಬೆಂಗಳೂರಿನವರು, ಇನ್ನೊಂದು ಪಬ್ಲಿಕೇಶನ್ ಅವರು ನನಗೆ ಎರಡನೆಯ ಸಂಕಲನ ಅವ್ರು ಮಾಡಿಕೊಟ್ರು. ಹೀಗಾಗಿ ಅದು ಎರಡು. ಆಮೇಲೆ ಅಲ್ಲಿ ನೀವು ಚಾಲೆಂಜ್ ಅಂತ ಏನು ಹೇಳಿದ್ರಲ್ಲ, ಅದು ಸ್ವಲ್ಪ ಕಷ್ಟ. ಯಾಕೆ ಹೇಳ್ತೀನಿ, ಇಂಡಿಯನ್ ಇಂಗ್ಲಿಷ್ ನಾವೆಲ್ಸ್ ಆಗಲಿ ಕತೆಗಳನ್ನಾಗಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ, ಯಾಕಂದರೆ ಇಲ್ಲಿ ಒಂದು ಕಲ್ಚರ್ ನಮ್ಗೆ ಗೊತ್ತಿರ್ತದೆ, ಇಲ್ಲಿಯ ಒಂದು ವೊಕ್ಯಾಬ್ಯುಲರಿ ನಮ್ಗೆ ಗೊತ್ತಿರ್ತದೆ, ಸನ್ನಿವೇಶಗಳು ನಮ್ಗೆ ಗೊತ್ತಿರ್ತವೆ. ಹೀಗಾಗಿ ಅಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು, ಅದು ಏನು ಅಂತ ನಮ್ಗೆ ಗೊತ್ತಿರ್ತದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ. ಆದರೆ ಇಲ್ಲಿ ಇಂಗ್ಲೀಷ್ ಅಂದಾಗ ಅವರ ಸಂಪೂರ್ಣವಾದ ಒಂದು ಕಲ್ಚರ್ ಬೇರೆ ಇರ್ತದೆ, ಸಂಸ್ಕೃತಿ ಬೇರೆ ಇರ್ತದೆ, ಅಲ್ಲಿಯ ಸ್ಥಳಗಳು, ಅಲ್ಲಿಯ ಹೆಚ್ಚು ಕಡಿಮೆ ಅಲ್ಲಿಯ ತಿಂಡಿಸು ಕೂಡ ನಮಗೆ ಗೊತ್ತಿರುವುದಿಲ್ಲ. ಅವರು ಏನೋ ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಏನೋ ತಿಂತಾ ಇರ್ತಾರೆ, ಅದು ಏನು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅದನ್ನ ಗೂಗಲ್ ನನಗೆ ಬಹಳ ಸಹಾಯ ಮಾಡ್ತು. ನನಗೆ ಏನಾದರೂ ಡೌಟ್ ಬಂದಾಗ ನಾನು ಏನ್ಮಾಡ್ತೆ, ವಾಟ್ ಇಸ್ ದಿಸ್ ಅಂತ ಅದನ್ನ ಹುಡುಕಾಡಿ ತೆಗಿತಿದ್ದೆ. ಅದರ ಅರ್ಥ ಗೊತ್ತಾದಾಗ ಮಾತ್ರ ನಾನು ಅದನ್ನ ಆಸ್ ಇಟ್ ಇಸ್. ಆಮೇಲೆ ಇನ್ನೊಂದು ಏನ್ ಚಾಲೆಂಜ್ ಇತ್ತಲ್ಲಿ ಅಂದ್ರೆ, ಅದನ್ನ ಪೂರ್ಣವಾಗಿ ಭಾರತೀಯ ಒಂದು ಬದಲಾವಣೆ ಮಾಡ್ಲಿಕ್ಕೇನು ಬರುವುದಿಲ್ಲ. ಯಾಕಂದ್ರೆ ನನ್ಗೇನಿತ್ತು, ಓದುಗರಿಗೆ ಇಂಗ್ಲಿಷ್ ನಾವೆಲ್ ಓದುವ ಅನುಭವವನ್ನು ಕೊಡಬೇಕು ಅಂತ. ಈಗ ಪೂರ್ಣ ನಾನು ಅದನ್ನ ಅಳವಡಿಸ್ಕೊಂಡ್ಬಿಟ್ಟೆ ಇಂಡಿಯನ್ ಸಿಚುವೇಶನ್ಗೆ ಅಂತಂದ್ರೆ, ಏನು ಇಂಡಿಯನ್ ಕತೆ ಓದಿದಂಗ ಆಗ್ತದೆ. ನಂಗೆ ಅದು ಬೇಡಾಗಿತ್ತು. ಶರ್ಲಾಕ್ ಹೋಮ್ಸ್ ಅವರ ಅದೇನು ವಿಶಿಷ್ಟತೆ ಏನಿದೆ ಅಲ್ಲ, ಅದನ್ನ ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ. ಹೀಗಾಗಿ ಆ ಒಂದು ಅದರ ಒಂದು ಒರಿಜಿನಾಲಿಟಿಯನ್ನ ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಓದುಗರಿಗೆ ಅದರ ಅರ್ಥ ತಿಳಿಬೇಕು. ಸೊ ಇದು ಸ್ವಲ್ಪ ನನಗೆ, ಹೀಗಾಗಿ ಸ್ವಲ್ಪ ಸಮಯನೂ ಜಾಸ್ತಿ ತಗೊಳ್ತು, ಆಮೇಲೆ ಸ್ವಲ್ಪ ಹುಡುಕಾಟನೂ ಜಾಸ್ತಿ ಆಯ್ತು. ಲೈಕ್ ಟು ಸ್ಟಡಿ ಎವ್ರಿಥಿಂಗ್, ಪ್ರತಿಯೊಂದು ಯಾವ ಒಂದು ಪದ ಅಥವಾ ಯಾವುದು ಒಂದು ಸನ್ನಿವೇಶ ನನಗೆ ಅರ್ಥ ಆಗುದಿಲ್ಲ, ಅದನ್ನ ಮೊದಲು ಏನದು ಅಂತ ಹೇಳಿ ಮೊದಲು ಹುಡುಕಾಡಿ ಅದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡುದು, ಅಥವಾ ಕೆಲವು ಸರ್ತಿ ವರ್ಡ್ ಟು ವರ್ಡ್ ಅನುವಾದ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಭಾವಾನುವಾದನ್ನ ತಗೊಳ್ಬೇಕಾಗ್ತದೆ. ಇವೆಲ್ಲ ಕೆಲವೊಂದು ಚಾಲೆಂಜಸ್ ನಾನು ಅನುಭವಿಸಿದ್ದು.
0: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರೊಫೆಸರ್ ರಾಜನಂದ ಗಾರ್ಗೆಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ತಿಳಿಸಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಶಿಕ್ಷಣ, ಸಾಹಿತ್ಯ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಇವರು ಬೆಳಗಾವಿಯ KSR ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಕವಿಯತ್ರಿ, ಕಥೆಗಾರರು, ಅನುವಾದಕಾರರು, ಪ್ರವಾಸ ಕಥನಗಾರರು. ಇವರ ಶರ್ಲಾಕ್ ಹೋಮ್ಸ್ ಕನ್ನಡ ಅನುವಾದಗಳು ಗಮನಾರ್ಹ ಕೃತಿಗಳಾಗಿವೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಎಲ್ಲರಿಗೂ.
0: ಮೇಡಮ್, ಈಗ ನಿಮ್ಮ ಜೀವನವನ್ನ ಒಮ್ಮೆ ಹಿಂತಿರುಗಿ ನೋಡಿದಾಗ ಆ ಬಾಲ್ಯದ ಯಾವೆಲ್ಲ ಘಟನೆಗಳು ತಮಗೆ ನೆನಪಾಗುತ್ತೆ ಬಾಲ್ಯದ ಬಗ್ಗೆ?
1: ನಾನು ನನ್ನ ಜೀವನವನ್ನ ಹಿಂತಿರುಗಿ ನೋಡಿದಾಗ, ಈಗ ನೀವೇನು ಸಾಧನೆ ಮಾಡಿದವರು ಅಂತಂದ್ರಲ್ಲ, ನನಗೇನು ಅಂತ ಮಹಾ ಸಾಧನೆ ಮಾಡಿದ್ದೀನಿ ಅಂತ ಏನು ಅನ್ಸುದಿಲ್ಲ. ನಾನು ಹಾಗೆ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ, ಲೈಕ್ ಜಸ್ಟ್ ಐ ಆಮ್ ಲಿವಿಂಗ್. ಆದ್ರೆ ಏನಾದ್ರೂ ಮಾಡ್ಬೇಕು ಅನ್ನುವಂತ ತುಡಿತ ನನಗೆ ಬಾಲ್ಯದಿಂದಲೂ ಇರೋದ್ರಿಂದ, ಸೊ ಆ ಒಂದು ನನ್ನ ಜೀವನ ದಾರಿಯಲ್ಲಿ ಏನೋ ಒಂದು ಸಾಧನೆಯನ್ನ ಅನ್ಕೊಂಡಿದ್ದನ್ನ ಅಥವಾ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಬಾಲ್ಯವನ್ನ ನಾನು ನೋಡಿದಾಗ ನನ್ನ ಬಾಲ್ಯ ಒಂಥರ ಸೆಕ್ಯೂರ್ಡ್ ಅಂತ ಅನ್ಸ್ಬೋದು. ಯಾಕಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ನಮ್ಮ ಬಾಲ್ಯ ಬಹಳಷ್ಟು ಕಾರಣ ಅಂತ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಾವು ಏನು ಕಾಂಪ್ಲೆಕ್ಸಸ್ ಬೆಳೆಸ್ಕೊಳ್ತೀವಿ, ಯಾವ ತರದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀವಿ, ಅದಕ್ಕೆ ಬಾಲ್ಯದಲ್ಲಿ ನಡೆದ ಸಾಕಷ್ಟು ಘಟನೆಗಳು ಕಾರಣ ಆಗಿರ್ತವೆ. ಸೊ ಹೀಗಾಗಿ ನನ್ನ ಬಾಲ್ಯ ಬಹಳ ಸುಂದರವಾದವಾಗಿತ್ತು ಅಂತ ನನಗೆ ಅನಿಸ್ತದೆ. ಹಾಗೂ ಬಹಳ ಸೆಕ್ಯೂರ್ಡ್ ಅಂದ್ರೆ ಬಹಳ ಮಮತೆ, ಪ್ರೀತಿ ಸಾಕಷ್ಟು, ಅಂದ್ರೆ ಯಾವುದಕ್ಕೂ ಕಡಿಮೆ ಆಗಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಅದರಿಂದ ಈಗೇನು ನಾನು ಒಂದು, ನನಗೆ ಬಹಳಷ್ಟು ಜನ ಹೇಳ್ತಾರೆ ಲೈಕ್ ಐ ಹ್ಯಾವ್ ಗಾಟ್ ಅ ಬ್ಯಾಲೆನ್ಸ್ಡ್ ಪರ್ಸನಾಲಿಟಿ ಅಂತ ಹೇಳ್ಬಿಟ್ಟು, ಸಮತೋಲನವಾದ ಒಂದು ವ್ಯಕ್ತಿತ್ವ ಇದೆ, ಯಾವುದನ್ನು ಹೆಚ್ಚಿಗೆ ಇದ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ. ಆ ರೀತಿಯ ಒಂದು ವ್ಯಕ್ತಿತ್ವ ಬರೋದಕ್ಕೆ ಕಾರಣ ನನ್ನ ಬಾಲ್ಯನ ಅಂತ ಅನಿಸ್ತದೆ. ಯಾಕಂದ್ರೆ ನಾನ್ ನೆನ್ಸ್ಕೊಳ್ಳೋದು ನಮ್ಮ ಅಜ್ಜಿಯನ್ನ, ಯಶೋಧ ವೈಕಾಕ್ತಿ ಅಂತೇಳಿ ಸಾಕಷ್ಟು. ಯಾಕಂದ್ರೆ ನಮ್ಮ ತಂದೆ ಕೇಂದ್ರ ಸರ್ಕಾರದ ನೌಕರರಾಗಿದ್ರು, ಇನ್ಕಮ್ ಟ್ಯಾಕ್ಸ್ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿ, ಆಫೀಸರ್ ಆಗಿ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅವರು ರಿಟೈರ್ ಆಗಿದ್ದು, ಸಾಕಷ್ಟು ಹೊರಗಡೆನೆ ಇರ್ತಾ ಇದ್ರು ನಮ್ಮ ತಂದೆ ತಾಯಿ. ಹೀಗಾಗಿ ನಾನ್ ಬೆಳೆದಿದ್ದು ನಮ್ಮ ಅಜ್ಜಿ ಹತ್ರನೇ. ನಮ್ಮ ಅಜ್ಜಿ ಅವಳ ಒಂದು ಪ್ರಭಾವ ನಿಮ್ಗೆಲ್ಲ ಗೊತ್ತಿದೆ, ತಂದೆ ತಾಯಿಗಿಂತ ಜಾಸ್ತಿ ಪ್ರೀತಿ ಸಿಗೋದು ಅಜ್ಜ ಅಜ್ಜಿಯಿಂದನೇ. ಸೊ ಹೀಗಾಗಿ ಒಂದು ಬಾಲ್ಯ ಬಹಳ ಸುಂದರವಾದ ಒಂದು, ಆಮೇಲೆ ಸ್ನೇಹಿತರು ನಾವು, ಆಮೇಲೆ ಆವಾಗ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ನಮ್ಗೆ. ಈಗ ಮಕ್ಕಳ ಮೇಲೆ ಬಹಳ ಪ್ರೆಷರ್ ಇದೆ ಎಜುಕೇಶನ್ ಅದ್ದು. ನಾವು ಸಹಜವಾಗಿ ಆರಾಮಾಗಿ ಆಡ್ತಾ ಆಡ್ತಾ ಏನೋ ನಮ್ಮ ಹೈಸ್ಕೂಲ್ ಕಾಲೇಜ್ ಎಲ್ಲ ನಾವು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಿಟ್ಟಿದೀವಿ, ನಮ್ಗೆ ಈ ತರದ ಒಂದು ಪ್ರೆಷರ್ ಯಾವತ್ತು ಅನುಭವಕ್ಕೆ ಬಂದಿರ್ಲಿಲ್ಲ. ಸೊ ಹೀಗಾಗಿ ಬಾಲ್ಯದ ಒಂದು ಬಹಳ ಸವಿ ನೆನಪುಗಳು ಜಾಸ್ತಿ ಅಂತ ಹೇಳ್ಬೋದು.
0: ಮೇಡಮ್, ಈಗ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಹೋಲಿಕೆಯನ್ನ ಮಾಡಿದ್ರೆ ಏನೆಲ್ಲ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ?
1: ಹೌದು, ನಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ, ಯಾಕಂದ್ರೆ ಗ್ಯಾಪ್ ಬಹಳ ಆಗ್ಬಿಡ್ತು. ಆಲ್ಮೋಸ್ಟ್ ಒಂದು 60 ವರ್ಷ ಅಂತ ಅನ್ಕೋಬಹುದು. 60 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇದೀವಿ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಬಾಲ್ಯ ಬಹಳ ಸಹಜವಾದದ್ದು. ನಮಗೆ ಯಾವುದೋ ಒಂದು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ, ಈ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಅಥವಾ ಇಷ್ಟು 90% ಸ್ಕೋರ್ ಮಾಡಬೇಕು ಅನ್ನುವಂತ ಯಾವುದೋ ಪ್ರೆಷರ್ ಇರ್ತಿರ್ಲಿಲ್ಲ. ಮನೆಯಲ್ಲೂ ಯಾರು ಆತರ ಪ್ರೆಷರ್ ಹಾಕ್ತಾ ಇರ್ಲಿಲ್ಲ. ನಮ್ಮ ತಾಯಿ ಅಭ್ಯಾಸ ಮಾಡ್ರಿ, ಅಭ್ಯಾಸ ಮಾಡ್ತೀರಿ ಹೇಳ್ತಿದ್ರು. ಈಗಿನ ಏನೋ ಸ್ವಲ್ಪ ಶಿಸ್ತು, ಈಗೇನೋ ನಾನು ಬೆಳೆಸ್ಕೊಂಡ್ ಬಂದಿದ್ದು, ಅದೆಲ್ಲ ನಮ್ಮ ತಾಯಿಯ ಪ್ರಭಾವ. ಆದ್ರೆ ಈ ತರದ ಒಂದು ಪ್ರೆಷರ್, ಇಷ್ಟು ಹೋಮ್ವರ್ಕ್ ಆಗ್ಲಿ, ಅಥವಾ ಇಷ್ಟೊಂದು ಬ್ಯಾಗ್ ತುಂಬಾ ಪುಸ್ತಕಗಳನ್ನು ಹೊತ್ಕೊಂಡು ಶಾಲೆಗೆ ಹೋಗೋದು, ಆ ತರದ ಏನು ಪ್ರೆಷರ್ ಇರ್ತಿರ್ಲಿಲ್ಲ. ನಾವು ಸಾಕಷ್ಟು ಈ ಫಿಸಿಕಲ್ ಆಕ್ಟಿವಿಟೀಸ್ ಏನ ಹೇಳ್ತೀವಿ, ಹೊರಗಡೆ ಕುಂಟು ಬಿಲ್ಲಿ ಆಡೋದು, ಅಥವಾ ಇಷ್ಟಪ್ ಆಡೋದು, ಹೊರಗಡೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರ್ಗಾಡೋದು, ಈ ತರದ ಒಂದು ಬಾಲ್ಯ, ಗಿಡ ಇರೋದು, ಮರ ಇರೋದು, ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋದು, ಈ ತರದ್ದೆಲ್ಲ ನಾವು, ಆಮೇಲೆ ಬಾವಿಗಳಲ್ಲಿ ಹೋಗಿ ಈಜೋದು, ಈ ತರದ ಒಂದು ಬಾಲ್ಯ ನಮ್ದು. ಹೀಗಾಗಿ ಆ ತರದ ಬಾಲ್ಯ ಮಕ್ಕಳ ಒಂದು ಭಾವನಾತ್ಮಕ ಬೆಳವಣಿಗೆಗೆ ಬಹಳ ಸಹಕಾರಿ ಅಂತ ನನಗನ್ನಿಸ್ತದೆ. ಹೀಗಾಗಿ ಆಗಿನ ಮಕ್ಕಳು ಒಂದು ಮಾನಸಿಕವಾಗಿಯೂ, ಫಿಸಿಕಲ್, ಆಮೇಲೆ ದೈಹಿಕವಾಗಿಯೂ ಬಹಳ ಆರೋಗ್ಯವಂತರಾಗಿರ್ತಿದ್ರು. ಆ ರೀತಿ ಆಮೇಲೆ ಊಟದ ವಿಷಯ ಸಹಿತ ನಮಗೆ ಈ ತರ ಜಂಕ್ ಫುಡ್ ತಿನ್ನುವ ಒಂದು ಅಭ್ಯಾಸ ಇರ್ತಾನೆ ಅಂತ ಅನ್ಬಹುದು. ಊಟ ಮಾಡಿದ್ರು ಮನೆಯಲ್ಲೇ ಊಟ ಮಾಡಿ, ಹಬ್ಬಗಳು ಬಂದಾಗ ಸಿಹಿ ತಿನ್ಬೇಕು, ಬೇರೆ ಬೇರೆ ತಿಂಡಿಗಳು ಬರಬೇಕು ಅಂದ್ರೆ ಹಬ್ಬನೇ ಬರಬೇಕು ಅವಾಗ. ನಡುವೆ ಅಂದ್ರೆ ನಮ್ದೇ ನಾರ್ಮಲ್ ಫುಡ್ ಏನಿರ್ತದಲ್ಲ, ಹೀಗಾಗಿ ಒಂಥರ ಆರೋಗ್ಯಕರವಾದ ಊಟನೂ ಆ ರೀತಿ ಸಿಗ್ತಾ ಇತ್ತು. ಹೀಗಾಗಿ ಈಗಿನ ಮಕ್ಕಳಿಗೆ ಏನಾಗ್ಬಿಟ್ಟಿದೆ, ಇದು ಡಿಜಿಟಲ್ ಒಂದು ವಾತಾವರಣ ಏನು ಬೆಳೆದಿದೆ, ಹೀಗಾಗಿ ಈಗಿನ ಮಕ್ಕಳಿಗೆ ಆ ಒಂದು ನೈಸರ್ಗಿಕವಾದ ವಾತಾವರಣ ತಪ್ಪೋಗಿದೆ. ಅವ್ರಿಗೆ ಒಂದು ಶಾಲೆಗಳು ಕೂಡ ಬೆಳಗ್ಗೆ 9 ಗಂಟೆಯಿಂದ ಶಾಲೆಗೆ ಹೋಗ್ಬೇಕು, ಬೇಗ ಎದ್ದು ಬೇಜಾರಾಗ್ತದೆ ಒಂದೊಂದ್ಸತಿ, ನನ್ನ ಮಕ್ಕಳು ಅಷ್ಟು ಬೇಗ ಎಬ್ಬಿಸಿ ಅವ್ರನ್ನ ಕಳಿಸ್ಬೇಕಲ್ಲ ಅಂತೇಳಿ. ಆಮೇಲೆ ಅಲ್ಲಿ ಕೂಡ ಅದು ಹೋಮ್ ವರ್ಕ್ ಪ್ರೆಷರ್ ಬೇರೆ, ಮನೆಗೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡೋದು. ಈಗಿನ ತಂದೆ ತಾಯಿಗಳು ಬಹಳ ಎಕ್ಸ್ಪೆಕ್ಟೇಷನ್ ಬಹಳ ಹೈ ಆಗ್ಬಿಟ್ಟಿದೆ ಈಗಿನ ತಂದೆ ತಾಯಿಗಳಿಗೆ. ಮಕ್ಕಳು ಕೂಡ ಕಡಿಮೆ, ಒಂದು ಎರಡು ತರ ಅವರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಬಹಳ ಇರ್ತದೆ. ನನ್ನ ಮಗು ಫಸ್ಟ್ ರ್ಯಾಂಕೇ ಬರಬೇಕು, ಸೆಕೆಂಡ್ ರ್ಯಾಂಕೇ ಬರಬೇಕು, ಆ ಪಕ್ಕದ ಮನೆ ಮಗು ಮ್ಯಾಥ್ಸ್ನಲ್ಲಿ 100 out of 100 ತಗೊಂಡಿದ್ದಾನೆ, ನನ್ನ ಮಗು ಯಾಕೆ ತಗೊಂಡಿಲ್ಲ, ಈ ತರದ ಎಕ್ಸ್ಪೆಕ್ಟೇಷನ್. ಅದ್ರ ಜೊತೆಗೆ ಇನ್ನೊಂದೇನು ನೋಡಿದ್ದೀನಿ ಅಂತಂದ್ರೆ, ಎಲ್ಲಾನು ಮಾಡ್ಬೇಕು, ಅವರು ಡಾನ್ಸು ಕಲಿಬೇಕು, ಕರಾಟೆನೂ ಮಾಡ್ಬೇಕು, ಈ ಕಡೆ ಸ್ಕೇಟಿಂಗು ಮಾಡ್ಬೇಕು, ಈ ತರದ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ ಮೊದ್ಲಿನ ಕಾಲದಲ್ಲಿ 8 ಮಕ್ಕಳು ಏನೇನ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಇವರು 1-2 ಮಕ್ಕಳಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇರ್ತಾರೆ. ಹೀಗಾಗಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ಯಾವುದೋ ಒಂದು ಕ್ಲಾಸಿಗೆ ಒಟ್ಟು ಹಾಕ್ಬಿಟ್ಟಿರ್ತಾರೆ ಈಗ. ಆಮೇಲೆ ಇನ್ನೊಂದು, ಈಗ ಸ್ವಲ್ಪ ಗಂಡ ಹೆಂಡತಿ ಇಬ್ರು ಜಾಬ್ ಮಾಡುವಂತ ಕುಟುಂಬಗಳು ಬಹಳ ಆಗ್ತಾ ಇವೆ, ಅದರಿಂದ ಅವ್ರಿಗೆ ಟೈಮು ಸ್ವಲ್ಪ ಕಡಿಮೆ ಇರ್ತದೆ ಕಾಣಿಸ್ತದೆ. ಹೀಗಾಗಿ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೂ ಕೂಡ ಈ ಮಕ್ಕಳನ್ನ ಯಾವ್ದಾದ್ರು ಕ್ಲಾಸ್ಗೆ ಸೇರಿಸ್ಬಿಡ್ತಾರೆ. ಹೀಗಾಗಿ ಮಕ್ಕಳ ಒಂದು ಅದು ಬಾಲ್ಯ ಕುಂಠಿತ ಆಗ್ತಾ ಇದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಲೈಕ್ ಮೊದಲಿನ ತರ ಯಾವ ರೀತಿ ಸಹಜವಾಗಿ ಮಕ್ಕಳು ಬೆಳೀತಾ ಇದ್ರು, ಒಂದು ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ, ಆ ತರದ ಬೆಳವಣಿಗೆ ಈಗಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಆಗಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಆ ತರದ ಫಿಸಿಕಲ್, ನಾವೆಲ್ಲ ಕಿಲೋಮೀಟರ್ಸ್ ಗಟ್ಟಲೆ ನಡೀತಾ ಹೋಗ್ತಾ ಇದ್ವಿ, ನಂಗೆ ಸ್ಟಿಲ್ ನೆನಪಿದೆ ನನಗೆ, ಈ ಖಾಸ್ಬಾಗ್ ಚಿಳಕ್ವಾಡಿ ಈ ಕಡೆ ಎಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕಂದಿನಲ್ಲಿ. ಆದ್ರೆ ಈ ಮಕ್ಕಳು ನಡೆಯೋದು ಇಲ್ಲ, ಮತ್ತೆ ಹೊರಗಡೆ ಆಕ್ಟಿವಿಟೀಸ್ ಇಲ್ಲ, ಆಡಿದ್ರೆ ಸ್ಕೂಲ್ನಲ್ಲಿ ಏನಾದರೂ ಆಟ ಆಡಬೇಕು, ಇಲ್ದಿದ್ರೆ ಈ ತರದ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಕಡಿಮೆ ಆಗಿದೆ ಮಕ್ಕಳಿಗೆ. ಆಮೇಲೆ ಅದು ಆ ತರದ ರಿಲ್ಯಾಕ್ಸೇಷನ್ ಕೂಡ ಬಹಳ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ.
0: ಎಸ್ ಮೇಡಮ್. ಮೇಡಮ್, ಇನ್ನು ತಮ್ಮ ಬಗ್ಗೆ ಮಾತಾಡೋದಾದ್ರೆ, ಈ ಶಿಕ್ಷಣ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ, ಏನು ಮನೆಯವರ ಒತ್ತಾಯಕ್ಕೋ ಅಥವಾ ಸ್ವಪ್ರೇರಣೆಯಿಂದಲೋ?
1: ಶಿಕ್ಷಣ ವೃತ್ತಿ ನಿಜ ಹೇಳಬೇಕು ಅಂದ್ರೆ, ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ, ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ನನಗೆ ಚಿಕ್ಕಂದಿನಿಂದ ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ನಾನು, ನನಗೆ ನೆನಪಿದೆ ಇನ್ನು, ಬಸ್ನಲ್ಲಿ JNMC ಎದುರುಗಡೆ ಹೋಗ್ತಾ ಇದ್ದಾಗೆಲ್ಲ ನಮ್ ಕಾಲೇಜ್ ಅಂತ ತೋರಿಸ್ತಾ ಇದ್ದೆ. ಆದ್ರೆ ಅದು PUC ಬಂದಾಗ ಸ್ವಲ್ಪ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದು ಸೀಟೇನೂ ಸಿಗ್ಲಿಲ್ಲ. ಆಮೇಲೆ ಮತ್ತೆ ಮನೆಯಲ್ಲಿ ಈಗಿನ ತರ ವಾತಾವರಣ ಇರಲಿಲ್ಲ, ಮುಕ್ತ ವಾತಾವರಣ. ಅವ್ರಿಗೆ ಒಂದು ಏನು ಯೋಚನೆ ಅಂದ್ರೆ, ಬಹಳ ಸುಲಭವಾಗಿ ಸಿಕ್ತಿತ್ತು ಅವಾಗ ಸೀಟ್ ಎಲ್ಲ. ಆದ್ರೆ ಅವ್ರಿಗೇನು, ಈಗ PUC ಆದ್ಮೇಲೆ ಇನ್ನೊಂದು 5 ವರ್ಷ ಇವಳು MBBS ಕಲಿಬೇಕು, ಆಮೇಲೆ ಮದುವೆ ಮಾಡ್ಬೇಕು. ಮದುವೆ ಮಾಡ್ಬೇಕು ಅಂದ್ರೆ ಇವಳಿಗಿಂತ ಜಾಸ್ತಿ ಓದಿದ ಗಂಡನ್ನ ಹುಡುಕ್ಬೇಕಲ್ಲ, ಆ ತರದ ಒಂದು ಹೆಸಿಟೇಷನ್. ಹೀಗಾಗಿ ಮನೆಯಲ್ಲೂ ಕೂಡ ಅವ್ರು ಎನ್ಕರೇಜ್ ಮಾಡ್ಲಿಲ್ಲ. ಕೊನೆಗೆ ಇರ್ಲಿ ಅಂತ ಹೇಳ್ಬಿಟ್ಟು BSC ಕಂಟಿನ್ಯೂ ಮಾಡಿಬಿಟ್ಟು ಡಿಗ್ರಿ ಓದಿದೆ. ಆವಾಗ ಅದೊಂದಿರ್ತದಲ್ಲ, ನಮ್ಮ ಆ ಒಂದು 70s ಮದುವೆ ಆಗಿದ್ದು, ಅದು ಮತ್ತೆ ಫಸ್ಟ್ ಚೈಲ್ಡ್, ಮೊದಲೇ ಮಗಳು, ಇನ್ನೂ 3 ಜನ ಹಿಂದೆ ಇದ್ದಾರೆ. ಸೊ ಬೇಗ ಮದುವೆ ಮಾಡಬೇಕು, ಹೀಗಾಗಿ 20 ವರ್ಷಕ್ಕೇನೆ ಮದುವೆ ಮಾಡಿಬಿಟ್ಟಿದ್ದಾರೆ. ಮುಂದೆ ಎಜುಕೇಷನ್ ಮಾಡಬೇಕು ಅಂತ ಆಸೆ, ಆಮೇಲೆ ಏನಾದರೂ ಮಾಡಬೇಕು ಅಂತ ಆಸೆ ಇದ್ರೂ ಕೂಡ ಆ ಒಂದು ಸಾಮಾಜಿಕ ಒಂದು ಒತ್ತಡ ಏನಿರ್ತದಲ್ಲ, ಆ ಒತ್ತಡಕ್ಕೆ ಒಳಗಾಗಿ ಮದುವೆ ಆಗಿದ್ದು ಬಹಳ ಬೇಗ. ಅದಾದ ನಂತರ ಅದು ಮದುವೆ ಆದ್ರೂ ಕೂಡ ಅದು ಒಂದು ತುಡಿತ, ಏನಾದ್ರೂ ಮಾಡ್ಬೇಕು ಅಂತೇಳಿ ಅದು ಕಡಿಮೆ

0: ಆಗ್ಲಿಲ್ಲ. ಆದ್ರೆ ನಮ್ಮ ನನ್ನ ಅದೃಷ್ಟ ಒಳ್ಳೆಯದು, ನಮ್ಮ ಯಜಮಾನರು ಅದಕ್ಕೆ ಪೂರಕವಾಗಿ ಸಹಕಾರ ಕೊಟ್ಟು ಬೇಕಿದ್ರೆ ಓದು ಅಂತ ಹೇಳಿದ್ರಿಂದ ನಾನು ಮದುವೆ ಆದ್ಮೇಲೆ ನನ್ನ ಮಗಳ ದೊಡ್ಡ ಮಗಳು ಹುಟ್ಟಿದ ಮೇಲೆ ಬಿ ಎಡ್ ಮಾಡಿದ್ದೀನಿ. ಆವಾಗ ಬೇರೆ ಏನೂ ಮಾಡುವ ಒಂದು ಚಾನ್ಸಸ್ ಕಡಿಮೆ ಇತ್ತು. ಬಿ ಎಡ್ಗೆ ಸೀಟ್ ಸಿಕ್ಕಿದ್ರಿಂದ ನಾನು ಬಿ ಎಡ್ಗೆ ಜಾಯ್ನ್ ಆದೆ. ಜಾಯ್ನ್ ಆಗಿ ಆಮೇಲೆ ಒಂದು ಟೀಚಿಂಗ್ ಪ್ರೊಫೆಷನಲ್ಲಿ ಹೋದ ಮೇಲೆ ಈಗ ನನಗನ್ನಿಸ್ತಾ ಇದೆ, ಟೀಚಿಂಗ್ ಪ್ರೊಫೆಷನ್ ಅನುಭವ ಪಡೆದ ಮೇಲೆ ನಾನು ಈಗ ಯಾರಾದರೂ ಕೇಳಿದರೆ ಹೇಳ್ತಾ ಇರ್ತೀನಿ, ನಾನು ಅಕಸ್ಮಾತ್ ನಾನು ಎಂ ಬಿ ಬಿ ಎಸ್ ಮಾಡಿದ್ರು ಅಥವಾ ಎಂಜಿನಿಯರಿಂಗ್ ಮಾಡಿದ್ರು ಕೂಡ ಯಾವುದಾದ್ರೂ ಕಾಲೇಜಲ್ಲಿ ಲೆಕ್ಚರರೇ ಆಗಿರ್ತಿದ್ನಿ ಹೊರತಾಗಿ ನಾನೇನು ಬೇರೆ ಏನು ಮಾಡ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಬಹುಶಃ ಇದು ಟೀಚಿಂಗ್ ಪ್ರೊಫೆಷನ್ ಏನಿದೆ ಅಲ್ಲ ನನ್ನ ಇದರಲ್ಲೇ ಇದೆ, ಅದು ನೇಚರಲ್ಲೇ ಇದೆ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಬಟ್ ಐ ಆಮ್ ಎಂಜಾಯಿಂಗ್, ಅಂದರೆ ನಾನು ಈ ಒಂದು ಶಿಕ್ಷಕ ವೃತ್ತಿಯನ್ನು ಬಹಳ ಸುಂದರವಾದ ಒಂದು ವೃತ್ತಿ ಇದು, ಅದಕ್ಕೆ ನಾನು ರಿಟೈರ್ ಆದ್ಮೇಲೆ ಕೂಡ ಬಿಟ್ಟಿಲ್ಲ, ಇನ್ನೂ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾನೆ ಇದ್ದೀನಿ. ನಾನು ಇಲ್ಲಿ ಕೆ ಎಸ್ ಆರ್ ನಲ್ಲಿ 25 ವರ್ಷ ಅದಾದ ನಂತರ ಮತ್ತೆ ಈಗ ಅದ ರಿಟೈರ್ ಆದ್ಮೇಲೆ ಕೂಡ ನಾನು 6 ವರ್ಷ ಕೆಲಸ ಮಾಡಿದ್ದೀನಿ. ಹೆಚ್ಚು ಕಡಿಮೆ 30-32 ವರ್ಷ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀನಿ.
1: ಮೇಡಮ್, ಈಗ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಆ ಸೇವೆಯಿಂದ ಇನ್ನೂ ತೃಪ್ತಿ ಆಗಿಲ್ಲ, ಇನ್ನೂ ಸೇವೆಯನ್ನು ಮಾಡಬೇಕು ಅನ್ನುವಂಥ ತುಡಿತ ತಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಮಕ್ಕಳೊಂದಿಗಿನ ತಮ್ಮ ಒಡನಾಟ ಹೇಗಿದೆ ಮೇಡಮ್?
0: ಮಕ್ಕಳೊಂದಿನ ಒಡನಾಟ, ಅದು ನಾನು ಅದೇ ಹೇಳಿದ್ನಲ್ಲ, ನನಗೆ ಐ ಫೀಲ್ ಮೋರ್ ಅಲೈವ್ ವೆನ್ ಐ ಆಮ್ ಟೀಚಿಂಗ್. ನಾನು ಶಿಕ್ಷಕಿಯಾಗಿ ಒಂದು ಅದರಲ್ಲಿ ನನ್ನತನವನ್ನು ಬಹಳ ಅನುಭವಿಸ್ತೀನಿ, ಬೇರೆ ಯಾವುದಾದ್ರೂ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ. ಇಲ್ಲೇನಿದೆ, ನನಗೆ ಕೆಲವರು ನಮ್ಮ ಸ್ವಂತ ಸೋದರ ಮಾವನೆ ಅಂದರೆ ಏನು ಟೀಚಿಂಗ್ ಎದಕ್ಕೆ ಸುಮ್ಮನೆ ಅದನ್ನು ಮಾಡ್ತೀರಿ, ಬರೀ ಬರೆದು ಒಂದು ನೋಟ್ಸ್ ಬರ್ಕೊಂಡು ಇಟ್ಕೊಳ್ಳೋದು ಆಮೇಲೆ ವರ್ಷಾನುಗಟ್ಟಲೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗೋದು, ನನಗೇನು ಆ ಪ್ರೊಫೆಷನ್ ಇಷ್ಟ ಇಲ್ಲ ಅಂದಾಗ ನಂಗೆ ಬಹಳ ಸಿಟ್ಟು ಬಂದುಬಿಟ್ಟದ್ದು. ನಾನು ಜೊತೆ ಸರಿ ವಾದ ಮಾಡಿದೆ. ಏನಂತಂದರೆ ನಾವು ಶಿಕ್ಷಕರು ಲೈವ್ ಬೀಯಿಂಗ್ಸ್, ಅಂದರೆ ಜೀವಂತ ಒಂದು ಏನು ಮಕ್ಕಳೊಂದಿಗೆ ಕೆಲಸ ಮಾಡಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಡೀಲ್ ವಿತ್ ಅ ಲೈವ್ ಬೀಯಿಂಗ್ಸ್. ನೀವೇನು ಮಹಾ ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಕಟ್ಟಿಗೆ ಮೆಟಲು ಅದರ ಜೊತೆ ಎಲ್ಲ ಕೆಲಸ ಮಾಡ್ತೀರಿ, ಅದು ಬಹಳ ಸುಲಭ. ಆದರೆ ಜೀವಂತ ಮಕ್ಕಳ ಜೊತೆ, ಮನಸ್ಸಿಲ್ ಇರುವಂತ ಮಕ್ಕಳ ಜೊತೆ, ಬೇರೆ ಬೇರೆ ಬೇರೆ ರೀತಿಯ ಒಂದು ಮಾನಸಿಕತೆ ಇರುವಂತ ಮಕ್ಕಳ ಜೊತೆ ಕೆಲಸ ಮಾಡೋದು ಬಹಳ ಕಷ್ಟ. ಅದರಿಂದ ಶಿಕ್ಷಕ ವೃತ್ತಿ ಎಲ್ಲಾ ಬೇರೆ ವೃತ್ತಿಗಳಿಗಿಂತ ಬಹಳ ಕಷ್ಟದ ಕೆಲಸ ಅಂತ ನನಗೆ ಅನುಭವಕ್ಕೂ ಬಂದಿದೆ ಮತ್ತು ನಾನು ವಾದನೂ ಮಾಡ್ತೀನಿ. ಸೊ ಹೀಗಾಗಿ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ಜೀವಂತ ಮಕ್ಕಳನ್ನ ಮೌಲ್ಡ್ ಮಾಡೋದು, ಈಗ ಸಾದಾ ಮಣ್ಣನ್ನು ಮೌಲ್ಡ್ ಮಾಡೋದು ಬಹಳ ಸುಲಭ, ಆದರೆ ಜೀವಂತ ಇರುವಂತ ಮಕ್ಕಳನ್ನ ನಮಗೆ ಯಾವ ರೀತಿ ಬೇಕು ಆ ರೀತಿ ಮೌಲ್ಡ್ ಮಾಡೋದು ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಕೌಶಲ್ಯ ಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ಶಿಕ್ಷಕ ವೃತ್ತಿ ಎಲ್ಲಾ ವೃತ್ತಿಗಳಿಗಿಂತ ಒಂದು ವಿಶೇಷವಾದ ವೃತ್ತಿ ಅಂತ ನನಗೆ ಅನ್ನಿಸ್ತದೆ.
1: ಅದೇ ಪುಸ್ತಕ ಅದೇ ಪಾಠ ಆದ್ರೂ ಸಹ ಮಕ್ಕಳು ಚೇಂಜ್ ಆಗ್ತದೆ.
0: ಮಕ್ಕಳು ಪ್ರತಿ ವರ್ಷ ಬೇರೆ ಬೇರೆ ಮಕ್ಕಳು ಬರ್ತಾರೆ, ಅದು ಮಾತ್ರ ಅಲ್ಲ, ಒಂದೇ ಒಂದು ಕ್ಲಾಸ್ ನಲ್ಲಿ ಒಂದು 30-40 ಮಕ್ಕಳು ಇದ್ರೆ ಅವರು ಒಬ್ರು ಒಬ್ಬರ ತರ ಇರೋದಿಲ್ಲ, ಪ್ರತಿಯೊಬ್ಬರನ್ನ ನಾವು ಅವ್ರ ಜೊತೆ ಡೀಲ್ ಮಾಡುವಾಗ ಬೇರೆಯಾಗೇ ಮಾಡ್ಬೇಕಾಗ್ತದೆ. ಸೊ ಹೀಗಾಗಿ ಇದೊಂದು ಬಹಳ ಚಾಲೆಂಜಿಂಗ್ ಪ್ರೊಫೆಷನ್ ಅಂತ ನನಗನ್ನಿಸ್ತದೆ.
1: ಇನ್ನು ಮೇಡಮ್, ತಾವು ಬೆಳಗಾವಿ ವಿಜ್ಞಾನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ವಿಜ್ಞಾನ ಪರಿಷತ್ತಿನ ಅಜೀವ ಸದಸ್ಯರಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈಗ ಮೇಡಮ್, ವಿಜ್ಞಾನ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅನ್ಸುತ್ತಾ? ನಾವು ಕಲಿಯುವಂತಹ ವಿಜ್ಞಾನ ಸರಿಯಾಗಿದೆಯಾ ಹೇಗೆ?
0: ಹೌದು, ವಿಜ್ಞಾನದ ಕಲಿಕೆ ಬಹಳ ಮಹತ್ವದ್ದು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಈಗ ವಿಜ್ಞಾನ ಅದರ ಸಲುವಾಗಿನೇ ವಿಜ್ಞಾನ ಪರಿಷತ್ತಿನ ಅಡಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಾನು ವಿಜ್ಞಾನ ಕೇಂದ್ರದ ಒಂದು ಇಲ್ಲಿ ಬೇಸ್ ಅಂತ ಇದೆ, ಬೆಲ್ಗಮ್ ಅಸೋಸಿಯೇಷನ್ ಫಾರ್ ಸೈನ್ಸ್ ಅಂಡ್ ಎಜುಕೇಶನ್ ಅಂತ ಹೇಳ್ಬಿಟ್ಟು. ಸೊ ಅದರದ್ದು ಸೆಕ್ರೆಟರಿ ಆಗಿಯೂ ಕೂಡ ಸ್ವಲ್ಪ ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಾವು ಸಾಕಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ವಿ. ವಿಜ್ಞಾನದ ಕಲಿಕೆ ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಅದನ್ನ ವಿಜ್ಞಾನವನ್ನು ಮಕ್ಕಳು ಬರೀ ಒಂದು ಪರೀಕ್ಷೆಗೆ ಇರುವಂತ ವಿಷಯ ಅಂತ ಅಭ್ಯಾಸ ಮಾಡಬಾರ್ದು. ವಿಜ್ಞಾನ ಇದು ಇಡೀ ಜೀವನಕ್ಕೆ ಬೇಕಾಗುವಂತ ಒಂದು ವಿಷಯ. ಯಾಕಂತಂದ್ರೆ ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಸ್ಪೇಸ್ ಕ್ರಾಫ್ಟ್ ವರೆಗೆ ವಿಜ್ಞಾನ ಹರಡಿಕೊಂಡಿದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ವಿಜ್ಞಾನನೇ ನಾವು ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ. ಹೀಗಾಗಿ ಅದನ್ನ ನೋಡುವ ದೃಷ್ಟಿಕೋನ ಬೇರೆ ಆಗ್ಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಮುಂಚೆಯಿಂದ ಒಂದೇನಿತ್ತು, ಈ ವಿಜ್ಞಾನ ಅಂದ್ರೆ ಒಂದು ಬಹಳ ರಸಹೀನವಾದ ಇದು ಸಬ್ಜೆಕ್ಟ್, ಬಹಳ ಡಿಫಿಕಲ್ಟ್ ಸಬ್ಜೆಕ್ಟ್, ಅದನ್ನು ತಗೋಬಾರ್ದು. ನನಗೆ ಸ್ವಂತ ನನ್ನ ಅನುಭವ ಅಂತಂದ್ರೆ, ನಾನು ಪಿ ಯು ಸಿಗೆ ವಿಜ್ಞಾನ ತಗೋತೀನಿ ಅಂತಂದಾಗ ಮನೆಯಲ್ಲಿ ನಮ್ಮ ಯಾರೋ ಬ್ರಾಂಕಲ್ ಹೇಳಿದ್ರು, ಏ ಸುಮ್ನೆ ಸೈನ್ಸ್ ತಗೋಬೇಡ, ಆರ್ಟ್ಸ್ ತಗೊಂಡು ಆರಾಮಾಗಿ ಬಿ ಎ ಮಾಡ್ಕೋ, ಆ ಸೈನ್ಸ್ ಒಳಗ ಮನುಷ್ಯಾಗ ಮನುಷ್ಯ ಅನ್ನಂಗಿಲ್ಲ, ಬಹಳ ಡಿಫಿಕಲ್ಟ್ ಅದನ್ನ ಕಲೀಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯ ಒಂದು ಮನೋಭಾವದಿಂದ ನಾವು ಹೋದ್ರೆ ಏನಾಗ್ಬಿಡ್ತದೆ, ಅದು ಮನಸ್ಸಲ್ಲಿ ಒಂದೇನೋ ಒಂದು ನೆಗೆಟಿವ್ ಆಟಿಟ್ಯೂಡ್ ಅನ್ನ ಬೆಳೆಸ್ಬಿಡ್ತದೆ. ಹೀಗಾಗಿ ಎಲ್ಲಕ್ಕಿಂತ ಮೊದಲಾಗಿ ವಿಜ್ಞಾನದ ಬಗ್ಗೆ ಇರುವಂತಹ ಮನೋಭಾವ ಬದಲಾಗಬೇಕು. ಆಮೇಲೆ ಎರಡನೇದಾಗಿ ವಿಜ್ಞಾನವನ್ನ ಕಲಿಸುವ ಪದ್ಧತಿಗಳು ಬೇರೆ ಆಗ್ಬೇಕು. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಎಸ್ಪೆಷಲಿ ಹೈಸ್ಕೂಲ್ ಅಲ್ಲಿ ವಿಜ್ಞಾನ ಬರೀ ಥಿಯರಿಗೆ ಮಾತ್ರ ಲಿಮಿಟೆಡ್ ಇದೆ. ಯಾವುದೇ ಹೈಸ್ಕೂಲ್ ಅಲ್ಲಿ, ಕೆಲವೊಂದು ಒಳ್ಳೆ ಹೈಸ್ಕೂಲ್ ಅಲ್ಲಿ ಇರಬಹುದು ಲ್ಯಾಬೊರೇಟರೀಸ್ ಎಲ್ಲ, ಆದ್ರೆ ಬಹಳಷ್ಟು ಹೈಸ್ಕೂಲ್ ಅಲ್ಲಿ ನಾನು ನೋಡಿದ್ದೀನಿ ಯಾವುದೇ ಲ್ಯಾಬೊರೇಟರಿ ಇಲ್ಲ, ಏನಿಲ್ಲ, ಏನ್ ಕಲಿಸೋದೇನಲ್ಲ, ಬರೀ ಕ್ಲಾಸ್ ರೂಮ್ ನಲ್ಲಿ ಪಠ್ಯ ಪುಸ್ತಕದ ಮೂಲಕ ಕಲಿಸ್ತಾ ಇದ್ದಾರೆ. ಹಾಗಾಗಬಾರ್ದು. ವಿಜ್ಞಾನ ಅಂದಾಗ ಅದು ಅದಕ್ಕೆ ಪ್ರಯೋಗಗಳು ಒಂದು ಕಂಪಲ್ಸರಿ ಇರಲೇಬೇಕು, ಆ ತರದ ವಿಷಯ ಅದು. ಯಾವುದೇ ವಿಷಯವನ್ನ ನಾವು ಥಿಯರಿನಲ್ಲಿ ಕಲಿಸಿದಾಗ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಅಥವಾ ಅದನ್ನ ಪ್ರಯೋಗಾತ್ಮಕವಾಗಿ ನೋಡ್ಲಿಕ್ಕೆ ಒಂದು ಲ್ಯಾಬೊರೇಟರಿ ಬೇಕೇ ಆಗ್ತದೆ. ಹೀಗಾಗಿ ಆ ಒಂದು ವಿಷಯದ ಕಡೆ ಆಕ್ಚುಲಿ ಒಂದು ರೆಕಮೆಂಡೇಶನ್ ಅಲ್ಲಿ ಇತ್ತು, ಮಾರ್ಕ್ಸ್ ಕೂಡ 70% ಥಿಯರಿಗೆ 30% ಪ್ರಯೋಗಗಳಿಗೆ ಇರಬೇಕು ಅಂತ. ಅದರ ಅರ್ಥ ಏನು, ಹೈಸ್ಕೂಲ್ನಲ್ಲಿ ಕೂಡ ಪ್ರಾಯೋಗಿಕ ಪರೀಕ್ಷೆಗಳು ನಡೀಬೇಕು ಅನ್ನುವಂತಹ ರೆಕಮೆಂಡೇಶನ್. ಆದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ಇನ್ನೂ ಇಂಪ್ಲಿಮೆಂಟ್ ಆಗಬೇಕಾಗಿದೆ. ಹೀಗಾಗಿ ಸ್ವಲ್ಪ ಆ ಕಡೆ ಬದಲಾವಣೆ ಆಗಬೇಕು. ಶಿಕ್ಷಕರ ಪದ್ಧತಿಯಲ್ಲಿ ಒಂದು ಚಟುವಟಿಕೆಗಳ ಆಧಾರದ ಮೇಲೆ, ಪ್ರಯೋಗಗಳ ಆಧಾರದ ಮೇಲೆ ಆ ರೀತಿಯ ಒಂದು ಕಲಿಕೆ ಅಥವಾ ಆ ರೀತಿಯ ಒಂದು ಬೋಧನೆ ಅಳವಡಿಸಿಕೊಳ್ಬೇಕಾಗಿದೆ. ಇನ್ನೊಂದು, ನಮ್ಮ NCERT ಅವರು ಅಥವಾ ನಮ್ಮ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ ರೆಕಮೆಂಡೇಶನ್ ಏನು ಅಂತಂದ್ರೆ, ಮಕ್ಕಳಲ್ಲಿ ಸೈನ್ಸ್ ಟೀಚಿಂಗ್, ವಿಜ್ಞಾನದ ಒಂದು ಕಲಿಕೆ ಬರೀ ಇನ್ಫಾರ್ಮೇಶನ್ ಮಾತ್ರ ಆಗಬಾರ್ದು ಅಂತ ಹೇಳ್ಬಿಟ್ಟು, ಅದು ಮಕ್ಕಳಲ್ಲಿ ಒಂದು ಸಂಶೋಧನಾತ್ಮಕ ಪ್ರವೃತ್ತಿಯನ್ನ ಬೆಳೆಸಬೇಕು. ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಒಂದು ಪ್ರವೃತ್ತಿ, ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವಂತ ಪ್ರವೃತ್ತಿ, ಅದು ಶೋಧನೆಯ ಪ್ರವೃತ್ತಿ, ಆ ರೀತಿಯ ಒಂದು ಪ್ರವೃತ್ತಿ. ಎಲ್ಲಕ್ಕಿಂತ ಮುಂಚೆ ಅಂದ್ರೆ ಪ್ರಶ್ನೆಗಳನ್ನು ಕೇಳುವ ಪ್ರವೃತ್ತಿ ಬೆಳಿಬೇಕು ಮಕ್ಕಳಲ್ಲಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಾವು ಅದನ್ನ ಕರ್ಬ್ ಮಾಡ್ಬಿಡ್ತೀವಿ. ಬೇಸಿಕಲಿ ಸ್ಕೂಲ್ನಲ್ಲಿ ಬಂದ ತಕ್ಷಣ ಅವ್ರಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೊಡೋದು ಒಂದೇ, ಒಳ್ಳೆ ವಿದ್ಯಾರ್ಥಿ ಅಂದ್ರೆ ಯಾರು ಜಾಸ್ತಿ ಮಾತಾಡೋದಿಲ್ಲ, ಅವರು ಒಳ್ಳೆ ವಿದ್ಯಾರ್ಥಿ ಅನ್ನುವಂತ ಒಂದು ಇಂಪ್ರೆಷನ್ ಹಾಕ್ಬಿಡ್ತೀವಿ ನಾವು ಅವ್ರಿಗೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಆ ಪ್ರಶ್ನೆ ಕೇಳುವ ಒಂದು ಪ್ರವೃತ್ತಿಯನ್ನ ಜಾಸ್ತಿ ಮಾಡ್ಬೇಕು, ಹಾಗೂ ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಳ್ರಿ ಅನ್ನುವಂತ ಒಂದು. ಕಲಿಕೆ ಹೇಗಿರ್ಬೇಕು ಅಂತಂದ್ರೆ, ನಾವು ಅವ್ರಿಗೆ ಹೇಗೆ ಕಲಿಬೇಕು ಅನ್ನೋದನ್ನ ಕಲಿಸ್ಬೇಕು. ಕಲಿಯುವ ಒಂದು ತಂತ್ರವನ್ನ, ಕಲಿಯುವ ಒಂದು ಕೌಶಲ್ಯವನ್ನ ಅವ್ರಿಗೆ ನಾವು ಕಲಿಸಿದ್ರೆ ಅವರು ಜೀವನ ಪರ್ಯಂತ ಆ ಒಂದು ಕಲಿತಾ ಹೋಗ್ತಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಬದಲಾವಣೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕು ಅಂತ ಅನ್ನಿಸ್ತದೆ ಒಂದು ವಿಜ್ಞಾನದಲ್ಲಿ. ಅದೇ ರೀತಿ ಇನ್ನೊಂದು, ಪೂರ್ಣವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅಂತ ಇದ್ದಾಗ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಹಳ ಮುಖ್ಯವಾಗಿದೆ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಬರೀ ಒಂದು ಡಿಗ್ರಿ ಮಾಡೋದು, ಏನ್ ಮಾಡೋದು ಅಂತಂದ್ರೆ ಪಿ ಯು ಸಿ ಮುಗಿದ ತಕ್ಷಣ ಬಿ ಎನೋ ಬಿ ಎಸ್ ಸಿನೋ ಸೇರ್ಕೊಂಡು ಬಿ ಎಸ್ ಗ್ರಾಜ್ಯುಯೇಷನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತ ಒದ್ದಾಡೋದು, ಯಾಕಂದ್ರೆ ಬರೀ ಡಿಗ್ರಿಗೆ ಜಾಬ್ ಸಿಗೋದಿಲ್ಲ ಈಗ. ಹೀಗಾಗಿ ಅವ್ರಿಗೆ SSLC ಮುಗಿದ ನಂತರನೋ ಅಥವಾ PUC ನಂತರನೋ ಯಾವುದಾದ್ರು ಒಂದು ಸ್ಕಿಲ್ ಬೇಸ್ಡ್ ಕೋರ್ಸ್ ಅವ್ರು ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಉದ್ಯೋಗ ಸಿಗುವಂತ ಒಂದು ಚಾನ್ಸ್ ಇರ್ತದೆ. ಸೊ ಸರ್ಕಾರ ಕೂಡ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ, ಸಾಕಷ್ಟು ಬದಲಾವಣೆ ಈಗ ಹೊಸ ಪಾಲಿಸಿ ಅಲ್ಲಿ ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಆ ರೀತಿ ಬದಲಾವಣೆ ಬಂದಾಗ ಏನಾಗ್ತದೆ, ಈ ಉದ್ಯೋಗದ ಪ್ರಶ್ನೆ ಈಗ ನಮ್ಮಲ್ಲಿದೆ, ಸಾಕಷ್ಟು ಗ್ರಾಜ್ಯುಯೇಟ್ಸ್ ಎಲ್ಲ ಏನು ಉದ್ಯೋಗ ಇಲ್ಲದೆ ಕೂತಿದಾರಲ್ಲ, ಅಂತ ಒಂದು ಪ್ರಸಂಗ ಕಡಿಮೆ ಆಗ್ತಾ ಹೋಗ್ತದೆ. ಅದು ಎಲ್ಲರೂ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಲಿಕ್ಕೆ ಒಂದು ಸಾಧ್ಯತೆ ಅಥವಾ ಆ ಒಂದು ಅವಕಾಶ ಅವ್ರಿಗೆ ಸಿಗ್ತದೆ ಅಂತ ನನ್ನ ಅನಿಸಿಕೆ.
1: ಮೇಡಮ್, ಇನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ 25-30 ವರ್ಷಗಳ ಕಾಲ ಒಂದು ಸುದೀರ್ಘ ಪಯಣ ತಮಗೆ ಸಾಕಷ್ಟು ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಅಂತ ತಿಳಿಸಿದ್ರಿ. ಇನ್ನು ತಾವು ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಒಂದು ಸಾಹಿತ್ಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಾ. ಈ ಸಾಹಿತ್ಯದ ಗೀಳು ಆರಂಭವಾಗಿದ್ದು ಯಾವಾಗ ಅಂತ?
0: ಈ ಸಾಹಿತ್ಯದ ಗೀಳು ಪ್ರಾರಂಭವಾಗಿದ್ದು ನನ್ನ ಬಾಲ್ಯದಲ್ಲಿಯೇ. ನಾನು ಮೊದಲೇ ಹೇಳಿದೆ, ನಮ್ಮಲ್ಲಿ ಒಂದು ಓದುವ ಪ್ರವೃತ್ತಿ ಎಲ್ಲರಲ್ಲೂ ಇತ್ತು. ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯಿಂದ ಹಿಡಿದು, ನಮ್ಮ ಮುತ್ತಜ್ಜಿ ನಂಗೆ ಇನ್ನೂ ನೆನಪಿದೆ, ಅವರು ಮಲಗೋ ಹಾಸಿಗೆ ಹತ್ತಿರ ಯಾವಾಗಲೂ ಪುಸ್ತಕ ಇರ್ತಿತ್ತು. ಅವರು ಮಲಗಬೇಕಾದಾಗ ಒಂದು ಅರ್ಧ ಗಂಟೆ ಓದಿ ಆಮೇಲೆ ಮಲಗ್ತಾ ಇದ್ರು. ಹೀಗಾಗಿ ಅದು ಓದುವ ಒಂದು ಪ್ರವೃತ್ತಿ ನನಗೆ ಪ್ರಾರಂಭ ಆಗಿದ್ದು ಚಿಕ್ಕಂದಿನಲ್ಲೇ. ನಮ್ಮ ತಾಯಿ ಒಂದು ಈ ರಜದಲ್ಲಿ ಏನಾದ್ರು ಕಿತ್ತಾಡೋ ಒಂದು ಹವ್ಯಾಸ ಇರ್ತದೆ ನಮ್ಗೆಲ್ಲ. ಆ ರೀತಿ ನಾವು ಏನಾದ್ರು ಹುಡುಕಾಡ್ಲಿಕ್ಕೆ ಹೋದ್ರೆ ನಮ್ಗೆ ಬೇರೆ ಏನು ಸಿಗ್ತಿರ್ಲಿಲ್ಲ, ಬರೀ ಪುಸ್ತಕಗಳೇ ಸಿಗ್ತಾ ಇದ್ವು. ಹಿಂಗಾಗಿ ಬಾಲ್ಯದಲ್ಲಿನೇ ತ್ರಿವೇಣಿ, ಅನುಪಮ ನಿರಂಜನ್, ತರಾಸು ಅವೆಲ್ಲ ಪುಸ್ತಕಗಳನ್ನ ಓದ್ತಾ ಓದ್ತಾ ಓದ್ತಾ ಆಮೇಲೆ ಭೈರಪ್ಪನವರು ಓದೋಕ್ ಶುರು ಆಗಿದ್ದು, ಆಮೇಲೆ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಇಂಗ್ಲಿಷ್ ನಾವೆಲ್ಸ್ ಎಲ್ಲ ಓದಕ್ ಶುರು ಆಗಿದ್ದು, ಸ್ವಲ್ಪ ಬಿ ಎಡ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಆಮೇಲೆ ನನಗೆ ಸ್ವಲ್ಪ ಫಿಲಾಸಫಿಕಲ್ ಸೈಕಾಲಜಿಕಲ್ ಎಲ್ಲ ಅಂದ್ರೆ ನಾನೊಂಥರ ಆಡಿಂತ ಓದೋ ವಿಷಯದಲ್ಲಿ ಒಂದು ಆಡ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಲಿಟ್ರೇಚರ್ ಅಂತ ಓದುವುದಿಲ್ಲ, ಯಾವುದು ಇಂಟ್ರೆಸ್ಟ್ ಬರ್ತದೆ ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಅಂತ ಒಂದು ಆಸೆ. ಹಿಂಗಾಗಿ ಎಲ್ಲಾ ವಿಷಯಗಳನ್ನ ಓದ್ತಾ ಓದ್ತಾ ಓದ್ತಾ ಓದುವುದು ಕಂಟಿನ್ಯೂ ಆಗಿತ್ತು. ಆದ್ರೆ ಬರವಣಿಗೆ ಫಸ್ಟ್ ಟೈಮ್ ನಾನು ಬರೆದಿದ್ದು ಪಿ ಯು ಸಿಯಲ್ಲಿದ್ದಾಗ ನಮ್ಮ ಕಾಲೇಜ್ ಮ್ಯಾಗಝಿನ್ಗೆ ಕವನ ಬರೆದು ಕೊಟ್ಟಿದ್ದೆ ಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ. ಆದ್ರೆ ಅದು ಮುಂದುವರಿದಿರಲಿಲ್ಲ, ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಕಾಲೇಜ್ನಲ್ಲಿದ್ದಾಗ ಈ ಲೆಸನ್ ಅಬ್ಸರ್ವೇಷನ್ ಅಂತ ಕೂತಿರ್ತೀವಿ ನಾವು, ಮಕ್ಕಳು ಲೆಸನ್ ಕೊಡ್ತಾ ಇರ್ತಾರೆ, ನಾವು ಇಲ್ಲಿ ಹಿಂದೆ ಕೂತಿರ್ತೀವಿ. ಆ ಒಂದು 5 ನಿಮಿಷ ಅವ್ರದ್ದು ಲೆಸನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಅವ್ರ ಮಟ್ಟ. ಹೀಗಾಗಿ ಆಮೇಲೆ ಆಮೇಲೆನು ಹಾಫ್ ಅನ್ ಅವರ್ ಕೂತಿರ್ತೀವಲ್ಲ, ಸುಮ್ಮನೆ ಕೂತಿರ್ತೀವಿ ನೋಡ್ತಾ ಅವ್ರನ್ನ. ಆವಾಗ ಅದು ಏನಾದರೂ ಅವರು ಕಲಿಸುವಂತ ಒಂದು ವಿಷಯ ಹೊಳಿತು ಅಂತಂದ್ರೆ ಅದ್ರ ಮೇಲೆ ಕವನ ಬರೀತಿದ್ದೆ ಕೂತ್ಕೊಂಡು, ಅಲ್ಲೇ ಕೂತ್ಕೊಂಡು, ಯಾಕಂದ್ರೆ ಎದ್ದು ಹೋಗೋ ಹಂಗಿಲ್ಲಲ್ಲ. ಹೀಗಾಗಿ ಅದ ಕವನ ಬರೆಯುವ ಒಂದು ಪ್ರವೃತ್ತಿ ಶುರುವಾಗಿದ್ದು ಕಾಲೇಜ್ನಲ್ಲಿ. ಆದ್ರೆ ಅದನ್ನ ಪ್ರಕಟ ಮಾಡ್ಲಿಕ್ಕೆ ಯಾವಾಗ ಪ್ರಯತ್ನ ಮಾಡ್ಲಿಲ್ಲ, ಸುಮ್ನೆ ನಮ್ಮ ಕಲೀಗ್ಸ್ ಹತ್ರ ಓದೋದು, ಆಮೇಲೆ ಅವ್ರ ಪ್ರಶಂಸೆ ಚೆನ್ನಾಗಿದೆ ಚೆನ್ನಾಗಿದೆ, ಅವ್ರು ಬರ್ದಿದ್ದು ನಾವು ಓದೋದು, ನಾವು ಬರ್ದಿದ್ದು ಅವ್ರು ಓದೋದು, ಇಷ್ಟಕ್ಕೆ ಸೀಮಿತ ಆಗಿತ್ತದು. ರಿಟೈರ್ ಆದ್ಮೇಲೆ ಅದಕ್ಕಿಂತ ಮುಂಚೆ 2000 ಜಿಲ್ಲಾ ಲೇಖಕಿಯರ ಸಂಘ ಅಂತೇಳಿ ಸ್ಥಾಪನೆ ಆಯಿತು ಇಲ್ಲಿ. ನಮ್ಮ ಫ್ರೆಂಡ್ ಒಬ್ರು ಇದ್ರು ಆಶಾ ಕಡಪಟ್ಟೆ ಅಂತ ಹೇಳ್ಬಿಟ್ಟು, ಅವರು ಕರ್ಕೊಂಡು ಹೋಗಿ ಅಲ್ಲಿ ಸದಸ್ಯತ್ವವನ್ನ ಕೊಡಿಸಿದ್ರು. ಹೀಗಾಗಿ ಅವರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ನಲ್ಲ, ಸೊ ಆವಾಗ ಅವ್ರದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಸ್ಪರ್ಧೆಗಳನ್ನ ಇಡ್ತಾ ಇದ್ರು, ಕವನ ಸ್ಪರ್ಧೆಗಳನ್ನ, ಕಥಾ ಸ್ಪರ್ಧೆಗಳನ್ನ. ಹೀಗಾಗಿ ಒಂದೆರಡು ಸರ್ತಿ ಕತೆಗಳನ್ನ ಬರದೆ ಆವಾಗ ಒಂದೆರಡು ಸರ್ತಿ ಇದ ಒಂದು ಬಹುಮಾನ ಬಂತು, ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್. ಒಂಥರ ಮೋಟಿವೇಶನ್ ಬರ್ತದಲ್ಲ, ಹಾ ಚೆನ್ನಾಗಿ ಬರೀತೀನಿ ಅನ್ನುವಂತ ಒಂದು ಪಾಸಿಟಿವ್ ಇದು ಬರ್ತದೆ. ಬರೀತಾ ಇದ್ದೆ, ಆದ್ರೆ ಪ್ರಕಟ ಮಾಡುವಂತ ಸುಮ್ನೆ ಇದು ಜಾಬ್ ಆಮೇಲೆ ಸಂಸಾರ ಮಕ್ಕಳು ಅವ್ರ ಮದುವೆ ಇದರಲ್ಲೇ ಕಳೆದು ಹೋಗಿತ್ತು. ಅದನ್ನು ಪ್ರಕಟ ಮಾಡುವಂತ ಒಂದು ಏನು ವಿಚಾರ ಬಂದಿರಲಿಲ್ಲ. ರಿಟೈರ್ ಆದ್ಮೇಲೆ ಸ್ವಲ್ಪ ಟೈಮ್ ಸಿಕ್ತಲ್ಲ, ಈ ಜಿಲ್ಲಾ ಲೇಖಕರ ಸಂಘದ ಜೊತೆ ಹೆಚ್ಚು ಇನ್ವಾಲ್ವ್ ಆಗಕ್ ಶುರು ಮಾಡಿದೆ. ಅಲ್ಲಿ ಒಂದು ಸೆಕ್ರೆಟರಿ ಅಂತ 2 ವರ್ಷ, ಟ್ರೆಜರರ್ ಅಂತ 2 ವರ್ಷ. ಹೀಗಾಗಿ ಎಲ್ಲಾ ಲೇಖಕರ ಜೊತೆ ಒಂದು ಅಸೋಸಿಯೇಷನ್ ಬಂದಾಗ ಅವ್ರ ಪುಸ್ತಕ ಪ್ರಕಟ ಮಾಡಿದ್ರು ನಾನು ಮಾಡಬೇಕು ಅನ್ನುವಂತ ಒಂದು ಆಸೆ ವಿಚಾರ. ಹೀಗಾಗಿ ನನ್ನ ಮೊದಲನೆಯ ಕವನ ಸಂಕಲನ ಆಮೇಲೆ ರಿಟೈರ್ ಆದ್ಮೇಲೆ ನಾನು ಪ್ರಕಟ ಮಾಡಿದ್ದು ಅಂತರಂಗದಲ್ಲಿ ಅಂತೇಳಿ. ಆಮೇಲೆ ಮತ್ತೆ ಇದು ಸಾವಕಾಶವಾಗಿ ಮುಂದೆ ಕಥಾ ಸಂಕಲನ ಬಂತು, ಆಮೇಲೆ ಇದೆರಡು ಟ್ರಾನ್ಸ್ಲೇಷನ್ ಬಂತು. ಕೊನೆಗೆ ಈ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಖಾಲಿ ಮನೇಲಿ ಕೂತಾಗ ಆ ಒಂದು ಭೂತಾನ್ ಪ್ರವಾಸ ಅದು. ಹೀಗಾಗಿ ಅದು ಬರೆಯುವ ಒಂದು ಇದು ಶುರು ಆಗಿದ್ದು ರಿಟೈರ್ಮೆಂಟ್ ನಂತರ.
1: ಮೇಡಮ್, ಈಗ ಯಾವ ರೀತಿಯ ಕಥೆಗಳನ್ನ, ಕವನಗಳನ್ನ, ಲೇಖನಗಳನ್ನ ಬರೀತೀರಾ? ಇಂಥದ್ದೇ ಕಥಾವಸ್ತು ಅಥವಾ ಇಂಥದ್ದೇ ಏನಾದರೂ ಇರುತ್ತಾ ಅಥವಾ ಕಾಲ್ಪನಿಕವಾಗಿ ಬರೀತಾ ಹೋಗ್ತೀರಾ?
0: ಕವನಗಳು ಹೆಚ್ಚಾಗಿ ನಾನು ಬರೆಯೋದು ಸ್ಪಾಂಟೇನಿಯಸ್ ಆಗಿ, ಅಂದ್ರೆ ನನಗೆ ಯಾರಾದರೂ ವಿಷಯ ಕೊಟ್ಟು ಇದ್ರ ಮೇಲೆ ಕವನ ಬರೀ ಅಂತಂದ್ರೆ ಬರುವುದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅದೊಂಥರ ತಿನಿಕಿ ತಿನಿಕಿ ಬರೆದಂಗೆ ಆಗ್ತದೆ, ನನಗೂ ಸಮಾಧಾನ ಆಗುದಿಲ್ಲ. ನಾನು ಏನಾದರೂ ಒಂದು ವಿಚಾರ ಬಂದಾಗ ಬಹಳ ಭಾವನಾತ್ಮಕವಾಗಿ ನನಗೆ ಅದು ಕಾಡದಾಗ ನಾನು ಏನ್ ಬರೀತೀನಲ್ಲ ಆ ಕವನಗಳು ನನಗೂ ಇಷ್ಟ ಆಗ್ತವೆ, ಬೇರೆಯವರು ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಕತೆಗಳು ಹೇಗಂತಂದ್ರೆ ಕಾಲ್ಪನಿಕನೂ ಇರೋದಿಲ್ಲ, ಯಾವ್ದಾದ್ರೂ ಒಂದು ಸಿಚುವೇಶನ್ ಸನ್ನಿವೇಶ ನನ್ನ ಎದುರಿಗೆ ನಡೆದಾಗ ಇದನ್ನ ಬರೀಬಹುದಲ್ಲ ಅಂತ ಅನ್ನಿಸ್ತದೆ. ಸೊ ಆವಾಗ ಅದು ಆಸ್ ಇಟ್ ಇಸ್ ಬರೆದ್ರೆ ಅದು ಕತೆ ಆಗುದಿಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಒಂದು ನಿಜ ಸನ್ನಿವೇಶಕ್ಕೆ ಸ್ವಲ್ಪ ಕಲ್ಪನೆಯನ್ನ ಕೂಡಿಸಿದಾಗ ಮಾತ್ರ ಅದು ಒಂದು ಸುಂದರವಾದ ಕತೆ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನನ್ನ ಎಲ್ಲ ಹೆಚ್ಚು ಕಡಿಮೆ ಕತೆಗಳೆಲ್ಲ ಒಂದು ಸ್ವಲ್ಪ ಒಂದು 50% ವಾಸ್ತವಿಕತೆ, ಒಂದು 50% ಕಲ್ಪನೆ ಎಲ್ಲ ಸೇರಿನೇ ಕತೆಗಳನ್ನ ನಾನು ಹೆಣದಿದ್ದು. ಯಾವುದೋ ಒಂದು ಸನ್ನಿವೇಶ ಟ್ರಿಗರ್ ಮಾಡ್ತದೆ, ಸೊ ನನಗೆ ಬಹಳ ನೆನಪಿಗೆ ಬರ್ತದೆ, ಅಥವಾ ನನಗೆ ಏನೋ ಒಂದು ಭಾವನಾತ್ಮಕವಾಗಿ ನನಗೆ ಅದು ಬಹಳ ಹಿಡಿಸಿದಾಗ ಅಥವಾ ಏನಾದರೂ ತಟ್ಟಿದಾಗ, ಹೀಗಾಗಿ ಅದು ಕತೆ ರೂಪದಲ್ಲಿ ಹೊರಗೆ ಬರ್ತದೆ.
1: ಮೇಡಮ್, ಇನ್ನು ಶರ್ಲಾಕ್ ಸೋಮ್ಸ್ ಕತೆಗಳನ್ನ ಕನ್ನಡಕ್ಕೆ ಅನುವಾದ ಕೂಡ ಮಾಡ್ತೀರಾ, ಹೇಗೆ ಮೇಡಮ್? ಈಗ ಶರ್ಲಾಕ್ ಸೋಮ್ ಕತೆಗಳು, ಕಾದಂಬರಿಗಳು ಅಂದ್ರೆ ಅದು ಪತ್ತೆದಾರಿ ಕತೆಗಳು ಅಂದ್ರೆ ಅದರಲ್ಲಿ ನಿಗೂಢತೆ ಇರುತ್ತೆ, ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡೋದು
0: ಅದು
1: ಸವಾಲು, ಒಂದು
0: ಸವಾಲು. ಕರೆಕ್ಟ್ ಕರೆಕ್ಟ್, ನಿಜ ನಿಜ ನಿಜ. ಅದು ಅದೇನಾಯ್ತು, ಶರ್ಲಾಕ್ ಹೋಮ್ಸ್ ನಾನು ಕಾಲೇಜ್ ಅಲ್ಲಿ ಇದ್ದಾಗ ಹೇಳಿದ್ನಲ್ಲ, ನಾವೆಲ್ ಸ್ಟಾರ್ಟ್ ಮಾಡಿದ್ದೆ, ಇಂಗ್ಲಿಷ್ ಓದಕ್ ಶುರು ಮಾಡಿದ್ದು ಕಾಲೇಜ್ ಅಲ್ಲಿ ಇದ್ದ. ಶರ್ಲಾಕ್ ಹೋಮ್ಸ್ ಎಲ್ಲ ಓದಿದ್ದೆ ನಾನು ಸಾಕಷ್ಟು ಕತೆಗಳನ್ನ, ಆದ್ರೆ ಯಾವತ್ತೂ ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ವಿಚಾರ ಬಂದಿರ್ಲಿಲ್ಲ. ನೋಟ್, ಇದು ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಯಾಕಂದ್ರೆ ನಮ್ಮಲ್ಲಿ ಕನ್ನಡ ಮಕ್ಕಳು ಜಾಸ್ತಿ ಬರಕ್ ಶುರು ಮಾಡಿದ್ಮೇಲೆ ಇಂಗ್ಲಿಷ್ ಪುಸ್ತಕಗಳು ಸಿಗ್ತಾ ಇದ್ವು, ಕನ್ನಡ ಪುಸ್ತಕ ಸಿಗ್ತಿರ್ಲಿಲ್ಲ. ಹೀಗಾಗಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಕೊಟ್ಟು ಅಭ್ಯಾಸ ಇತ್ತು. ಕೆಲವು ಒಂದೆರಡು ಡಿಎಡ್ ಪಠ್ಯ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಎನ್ವೈರನ್ಮೆಂಟಲ್ ಎಜುಕೇಶನ್ ಮೇಲೆ.

0: ಒಂದು ಸಂಕಲನ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟೆ. ಅದಾದ್ಮೇಲೆ ಅವ್ರಿಗೆ ಅದು ತುಂಬಾ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇನ್ನೊಂದು ಸಂಕಲನ ಮಾಡ್ರಿ ಅಂತೇಳಿ ನನಗೆ ಕೊಟ್ಟರು ಅವರು. ಅದು ಆ ಸಂಕಲನದಲ್ಲಿ ಸಾಕಷ್ಟು ಒಂದು 8-10 ಕತೆಗಳು ಇರ್ತವೆ ಒಂದೊಂದು ಸಂಕಲನದಲ್ಲಿ. ಒಂದು 5-6 ಕತೆ ಮಾಡಿದ್ದೆ. ಅಷ್ಟರಲ್ಲಿ ಅವ್ರದ್ದೇನಾಯ್ತು, ಅವ್ರದ್ದು ಏನೋ ಒಂದು ಪ್ರೊಜೆಕ್ಟ್ ಇತ್ತು ಅಂತ ಕಾಣೋದು. ಈ ಲಾಕ್ಡೌನ್ ಎಲ್ಲ ಶುರುವಾಗಿ ಅವರು ಎಕ್ಸಿಬಿಷನ್ ಏನೋ ಮಾಡ್ಲಿಕ್ಕೆ ಏನೋ ಹಾಕೊಂಡಿದ್ರು, ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು ಅವರು. ಅವ್ರದ್ದೆಲ್ಲ ಫ್ಲಾಪ್ ಆಯ್ತು. ಹೀಗಾಗಿ ಮೊದಲು ಮಾಡಿಸ್ಕೊಂಡಿದ್ದ ಪುಸ್ತಕಗಳೇ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಕಷ್ಟ ಆಗಿದ್ದರಿಂದ ಈ ಪ್ರಾಜೆಕ್ಟ್ ಅನ್ನ ಅವರು ಡ್ರಾಪ್ ಮಾಡಿಬಿಟ್ರು. ನಾನು ಸುಮ್ಮನೆ ಮಾಡಿದ್ದನ್ನ ಇಟ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಅನ್ನಕ್ಕೆ ಶುರು ಮಾಡಿದ್ರು, ಆಗಲೇ ಅರ್ಧಕ್ಕಿಂತ ಜಾಸ್ತಿ ಟ್ರಾನ್ಸ್ಲೇಟ್ ಮಾಡಿದೆಯಾ, ಮತ್ತೆ ನೀನೇ ಕಂಟಿನ್ಯೂ ಮಾಡಿ ನೀನೇ ಅದನ್ನ ಪ್ರಕಟ ಮಾಡಬೇಡು ಅಂತ ಹೇಳ್ಬಿಟ್ಟು, ಹೀಗಾಗಿ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡಿ ಆ ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದೆ. ಹೀಗಾಗಿ ಅದು ಎರಡು, ಒಂದು ಅಜಬ್ ಪಬ್ಲಿಕೇಶನ್ ಅವರಿಂದ ಆಗಿದ್ದಾಗಿದೆ, ಇನ್ನೊಂದು ಬೆಂಗಳೂರಿನವರು, ಇನ್ನೊಂದು ಪಬ್ಲಿಕೇಶನ್ ಅವರು ನನಗೆ ಎರಡನೇ ಸಂಕಲನ ಅವ್ರು ಮಾಡಿಕೊಟ್ರು. ಹೀಗಾಗಿ ಅದು ಎರಡು. ಆಮೇಲೆ ಅಲ್ಲಿ ನೀವು ಚಾಲೆಂಜ್ ಅಂತ ಏನು ಹೇಳಿದ್ರಲ್ಲ, ಅದು ಸ್ವಲ್ಪ ಕಷ್ಟ. ಯಾಕೆ ಹೇಳ್ತೀನಿ, ಇಂಡಿಯನ್ ಇಂಗ್ಲಿಷ್ ನಾವೆಲ್ಸ್ ಆಗಲಿ ಕತೆಗಳನ್ನಾಗಿ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ. ಯಾಕಂದರೆ ಇಲ್ಲಿ ಒಂದು ಕಲ್ಚರ್ ನಮಗೆ ಗೊತ್ತಿರ್ತದೆ, ಇಲ್ಲಿಯ ಒಂದು ವೊಕ್ಯಾಬ್ಯುಲರಿ ನಮಗೆ ಗೊತ್ತಿರ್ತದೆ, ಸನ್ನಿವೇಶಗಳು ನಮಗೆ ಗೊತ್ತಿರ್ತವೆ. ಹೀಗಾಗಿ ಅಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು, ಅದು ಏನು ಅಂತ ನಮ್ಗೆ ಗೊತ್ತಿರ್ತದೆ, ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ಬಹಳ ಸುಲಭ. ಆದರೆ ಇಲ್ಲಿ ಇಂಗ್ಲೀಷ್ ಅಂದಾಗ ಅವರ ಸಂಪೂರ್ಣವಾದ ಒಂದು ಕಲ್ಚರ್ ಬೇರೆ ಇರ್ತದೆ, ಸಂಸ್ಕೃತಿ ಬೇರೆ ಇರ್ತದೆ, ಅಲ್ಲಿಯ ಸ್ಥಳಗಳು, ಅಲ್ಲಿಯ ಹೆಚ್ಚು ಕಡಿಮೆ ಅಲ್ಲಿಯ ತಿಂಡಿಸು ಕೂಡ ನಮಗೆ ಗೊತ್ತಿರುವುದಿಲ್ಲ. ಅವರು ಏನೋ ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಏನೋ ತಿಂತಾ ಇರ್ತಾರೆ, ಅದು ಏನು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಅದನ್ನ ಗೂಗಲ್ ನನಗೆ ಬಹಳ ಸಹಾಯ ಮಾಡ್ತು. ನನಗೆ ಏನಾದರೂ ಡೌಟ್ ಬಂದಾಗ ನಾನು ಏನ್ ಮಾಡ್ತೇನೆ, ವಾಟ್ ಇಸ್ ದಿಸ್ ಅಂತ ಅದನ್ನ ಹುಡುಕಾಡಿ ತೆಗಿತಿದ್ದೆ. ಅದರ ಅರ್ಥ ಗೊತ್ತಾದಾಗ ಮಾತ್ರ ನಾನು ಅದನ್ನ ಆಸ್ ಇಟ್ ಇಸ್. ಆಮೇಲೆ ಇನ್ನೊಂದು ಏನ್ ಚಾಲೆಂಜ್ ಇತ್ತಲ್ಲಿ ಅಂದ್ರೆ, ಅದನ್ನ ಪೂರ್ಣವಾಗಿ ಭಾರತೀಯ ಒಂದು ಬದಲಾವಣೆ ಮಾಡ್ಲಿಕ್ಕೆನೂ ಬರುವುದಿಲ್ಲ. ಯಾಕಂದ್ರೆ ನನ್ಗೇನಿತ್ತು, ಓದುಗರಿಗೆ ಇಂಗ್ಲಿಷ್ ನಾವೆಲ್ ಓದುವ ಅನುಭವವನ್ನು ಕೊಡಬೇಕು ಅಂತ. ಈಗ ಪೂರ್ಣ ನಾನು ಅದನ್ನ ಅಳವಡಿಸ್ಕೊಂಡ್ಬಿಟ್ಟೆ ಇಂಡಿಯನ್ ಸಿಚುವೇಶನ್ಗೆ ಅಂತಂದ್ರೆ, ಏನು ಇಂಡಿಯನ್ ಕತೆ ಓದಿದಂಗೆ ಆಗ್ತದೆ. ನಂಗೆ ಅದು ಬೇಡಾಗಿತ್ತು. ಶರ್ಲಾಕ್ ಹೋಮ್ಸ್ ಅವರ ಅದೇನು ವಿಶಿಷ್ಟತೆ ಏನಿದೆ ಅಲ್ಲ, ಅದನ್ನ ಕಳ್ಕೊಳ್ಬಾರ್ದು ಅಂತ ಪ್ರಯತ್ನ. ಹೀಗಾಗಿ ಆ ಒಂದು ಅದರ ಒಂದು ಒರಿಜಿನಾಲಿಟಿಯನ್ನ ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಓದುಗರಿಗೆ ಅದರ ಅರ್ಥ ತಿಳಿಬೇಕು. ಸೊ ಇದು ಸ್ವಲ್ಪ ನನಗೆ, ಹೀಗಾಗಿ ಸ್ವಲ್ಪ ಸಮಯನೂ ಜಾಸ್ತಿ ತಗೊಳ್ತು, ಆಮೇಲೆ ಸ್ವಲ್ಪ ಹುಡುಕಾಟನೂ ಜಾಸ್ತಿ ಆಯ್ತು. ಲೈಕ್ ಟು ಸ್ಟಡಿ ಎವ್ರಿಥಿಂಗ್, ಪ್ರತಿಯೊಂದು ಯಾವ ಒಂದು ಪದ ಅಥವಾ ಯಾವುದು ಒಂದು ಸನ್ನಿವೇಶ ನನಗೆ ಅರ್ಥ ಆಗುದಿಲ್ಲ, ಅದನ್ನ ಮೊದಲು ಏನದು ಅಂತ ಹೇಳಿ ಮೊದಲು ಹುಡುಕಾಡಿ ಅದನ್ನ ನಾನು ಅರ್ಥ ಮಾಡಿಕೊಂಡು ಅದನ್ನ ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡುದು, ಅಥವಾ ಕೆಲವು ಸರ್ತಿ ವರ್ಡ್ ಟು ವರ್ಡ್ ಅನುವಾದ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಭಾವಾನುವಾದವನ್ನ ತಗೊಳ್ಬೇಕಾಗ್ತದೆ. ಇವೆಲ್ಲ ಕೆಲವೊಂದು ಚಾಲೆಂಜಸ್ ನಾನು ಅನುಭವಿಸಿದ್ದು.
1: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರೊಫೆಸರ್ ರಾಜನಂದ ಗಾರ್ಗಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ತಿಳಿಸಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ವೇಣು ಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಹಿಳೆಯ ಕನಸು ಅವಳ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಶಿಕ್ಷಣ, ಸಮಾಜ ಸೇವೆ, ಮಾನವೀಯ ಮೌಲ್ಯಗಳು ಮತ್ತು ಆತ್ಮೀಯ ಸಂಬಂಧಗಳ ಮೂಲಕ ಅನೇಕ ಜನರ ಮನಸ್ಸಿನಲ್ಲಿ ತಮ್ಮದೇ ಆದ ಸ್ಥಾನವನ್ನ ನಿರ್ಮಿಸಿಕೊಂಡಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮೇಡಮ್, ಇನ್ನು ಸಮಾಜ ಸೇವೆಯತ್ತ ತಮ್ಮ ಮನಸ್ಸು ತಿರುಗೋದಕ್ಕೆ ಏನಾದರೂ ವಿಶೇಷ ಕಾರಣ ಏನಾದರೂ ಇದೆಯಾ?
1: ವಿಶೇಷ ಸ್ಪೆಸಿಫಿಕ್ ಕಾರಣ ಇದೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗಿ ನೋಡ್ತಾ ಇದ್ದೇವೆ, ನಮ್ಮ ತಾಯಿ ನಮಗೆ ಸಿಕ್ಕಿದ್ದು ಭಾಳ ಕಡಿಮೆ. ಯೂಸ್ವಲಿ ಎಲ್ಲರ ಮನೆಯಲ್ಲಿ ಎಲ್ಲರ ಡಬ್ಬಿಯಲ್ಲಿ ಚೆನ್ನಾಗಿರೋ ಫುಡ್ ಇರ್ತಿತ್ತು ಸ್ಕೂಲ್ ಟೈಮ್. ಅದು ನಮ್ಮಲ್ಲಿ ಚಪಾತಿ ಪಲ್ಲೆ ಬಿಟ್ಟು ಬೇರೆ ಅವಕಾಶ ಇರ್ತಿಲ್ಲ, ಯಾಕಂದ್ರೆ ಮಮ್ಮಿ ಬ್ಯುಸಿ ಇರ್ತಿದ್ರು. ಹೀಗಾಗಿ ಅವರು ಆವಾಗಿನ ಕಾಲದಲ್ಲಿ LCPS ಕೋರ್ಸ್ ಮುಂಬೈದಿಂದ ಮಾಡಿದರು. ಅವಾಗ ಲೈಸೆನ್ಸ್ ಸೆಟೆಡ್ ಮೆಡಿಕಲ್ ಪ್ರಾಕ್ಟೀಷನರ್ ಈ ರೀತಿ ಏನೋ ಆಯ್ತದಾರೆ ಎಕ್ಸ್ಪಾಂಡೆಡ್ ಫಾರ್ಮ್. ಆಮೇಲೆ ನಮ್ಮ ತಂದೆ ಅವರಿಬ್ಬರು ಜಮಖಂಡಿಯವರೇ ಪ್ರಾಪರ್, ಅಲ್ಲೇ ಒಂದು ಹಳ್ಳಿಯಿಂದ ನಮ್ಮ ತಾಯಿ. ಆದರೆ ಮತ್ತು ನಮ್ಮ ತಾಯಿ ಬ್ರಾಹ್ಮಣರು, ತಂದೆ ಲಿಂಗಾಯತರು. ಆದರೆ ಅವ್ರು ಆಗಿನ ಕಾಲದಲ್ಲಿ ಇಷ್ಟೊಂದು ಮೆಡಿಕಲ್ ಫೀಲ್ಡ್ದಲ್ಲಿ ಕಲಿತು ಇಂಟರ್ ಕಾಸ್ಟ್ ಮದುವೆ ಮಾಡುವಂಥ ಧೈರ್ಯ ಇದ್ದಕ್ಕೆ ಎದೆ ಇದ್ದಕ್ಕೆ ಅದ್ರ ಬಗ್ಗೆ ನಮಗೆ ಹೆಮ್ಮೆನೂ ಅನಿಸ್ತೈತಿ. ಆಮೇಲೆ 4-5 ಜನ ಮಕ್ಕಳು ನಾವು, ಹೆಣ್ಣು ಹುಡುಗಿಯರು ಎಲ್ಲರೂ. ಆಮೇಲೆ ಅವ್ರು ಯಾವತ್ತೂ ಮೆಡಿಕಲ್ ಆಫೀಸರ್ ಅಂತಂತೀವಿ ವರ್ಕ್ ಮಾಡಿದರು. ಆದರೆ ಮನೆಯಲ್ಲಿ ಒಂದು ಸಾವಾಯಿತು, ಒಬ್ಬಳ ಮಗಳ ಸಾವನ್ನು 16 ವರ್ಷಕ್ಕೆ ಕಾರ್ಡಿಯಾಕ್ ಪ್ರಾಬ್ಲಮ್ದಿಂದ ಡೆತ್ ಆಯಿತು ಮುಂಬೈಯಲ್ಲಿ. ಅದು ಅವ್ರಿಗೆ ಭಾಳ ಮನಸ್ಸಿಗೆ ಹತ್ತಿ, ಇಬ್ಬಿಬ್ಬರು ಡಾಕ್ಟರ್ ಮನೆಯಲ್ಲಿ ಇದ್ಕೊಂಡು ಆ ಹುಡುಗಿನ ಉಳಿಸ್ಕೊಳ್ಳಿಲ್ಲ ಅಂತಂದು ಬೇಜಾರು ಮಾಡಿಕೊಂಡು ಅವರು ಸರ್ಕಾರಿ ವೈದ್ಯಕೀಯ ವೃತ್ತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಏನು ಗಳಿಸಿ ಏನು ಮಾಡೋದೈತಿ, ಒಂದು ಹುಡುಗಿ ಜೀವ ಉಳಿಸ್ಲಿಲ್ಲ ಅಂತ ಬೇಜಾರು ಮಾಡಿಕೊಂಡು, ಆಮೇಲೆ ಏನಿಲ್ಲ, ನಾನು ಸಮಾಜ ಸೇವೆನೇ ಮಾಡ್ತೀನಿ, ಯಾರಿಗೇನು ಅವಶ್ಯಕತೆ ಸಮಾಜದಾಗ ಬೇಕಾದಷ್ಟು ಹೆಚ್ಚು ವರ್ಕ್ ಮಾಡೋಕೆ ನಾನು ಮಾಡ್ತೀನಿ ಅಂತಂದು ಮೆಡಿಕಲ್ ಫ್ರೀ ಕ್ಯಾಂಪ್ ಚಾಲು ಮಾಡಿದರು. ಸಿಂಗಲ್ ಹ್ಯಾಂಡೆಡ್ ಒಬ್ಬಾಕಿ ನಮ್ಮ ಮನೆ ಸರ್ವೆಂಟ್ ಇದ್ಲು, ಸುಂದರಾಬಾಯಿ ಅಂತ ಇದ್ಲು, 24 hours ಮನೆಯಲ್ಲಿ ಆಕಿನ ಕರ್ಕೊಂಡು ಹೋಗಿ ಆಕಿ ವೆಲ್ ಟ್ರೈನ್ಡ್ ಆಗಿದ್ಲು ಇವ್ರ ಕೈಯಲ್ಲಿ ಕ್ಯಾಂಪ್ಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ನಾವು 65ದಲ್ಲಿ ಹಿಂದುವಾಡಿಯಲ್ಲಿ ಬೆಳಗಾವಕ್ಕೆ ಸ್ಥಾಯಿಕಾಗಕ್ಕೆ ಬಂದ್ವಿ. ನಮ್ಮ ತಂದೆ ಸರ್ವಿಸ್ ಕಂಟಿನ್ಯೂ ಮಾಡಿದರು. ಈಗ ಒಂದು ಸರ್ವಿಸ್ ಸಿಗುವುದನ್ನು ಕಷ್ಟಕರ ಕೆಲಸ, ಬಿಡುವುದಲ್ಲ ಮತ್ತೊಂದು ಸಿಕ್ಕರು ನಾವು ಹಿಡಿಯುವಂಥ ನಮ್ಮ ಮೆಂಟಾಲಿಟಿ. ಆದರೆ ಅವಾಗ ಏನು 2nd-2nd ಆಪ್ಷನ್ ವಿಚಾರ ಮಾಡಲಿಲ್ಲ, ಏನಪ್ಪ ನಮಗೆ ಹಿಂದೆ ಲ್ಯಾಂಡೆಡ್ ಪ್ರಾಪರ್ಟಿ ಐತಿ ನಥಿಂಗ್, ಇವ್ರ ಎಜುಕೇಷನ್ ಮೇಲೆ ಬಂದದ್ದು, ಇದ್ದದ ಪ್ರಾಪರ್ಟಿ ಯಾರೋ ಅಣ್ಣ ತಮ್ಮ ಅಲ್ಲಿ ಊರಲ್ಲಿ ಇದ್ದವ್ ನೋಡ್ಕೋತಾ ಇದ್ದ. ಅದ್ರ ಬಗ್ಗೆ ಇವ್ರು ಎಂದೂ ವಿಚಾರ ಮಾಡಲಿಲ್ಲ, ಕೇಳಲೂ ಇಲ್ಲ. ಅಂದ್ರೆ ರೊಕ್ಕದ ಆಸೆ ಇದ್ದವ್ರು ಅಲ್ಲ ಮೊದಲೇದು. ಆಮೇಲೆ ಇವಳು ಕಲ್ತದ್ದು ಪುಣೆ ಮುಂಬೈಯಲ್ಲಿ, ಇಂಟರ್ ಸೈನ್ಸ್ ಮಠ ಪುಣೆ ಆಯಿತು, ನಂತರ LCPS ಕೋರ್ಸ್ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜ್ ಮುಂಬೈಯಲ್ಲಿ ಮಾಡಿದ್ದು. ಅದು ಸಮಯ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್, ಅವಾಗ ಅವ್ರಿಗೆ ಬೆಸ್ಟ್ ಅವಕಾಶ ಇತ್ತು. ಪುಣಾದಾಗ ರಾಜಕೀಯ ಪಕ್ಷಗಳ ಏನಾದರೂ ಒಂದು ಸಭೆ ಸಮಾರಂಭ ನಡೆದ್ರೆ ಇವ್ರ ಆಕ್ಟಿವ್ ರೋಲ್ ಇರ್ತಿತ್ತು. ಮಹಿಳೆಯರದ್ದು ಏನಾದರೂ ಅವಶ್ಯಕತೆ ಹತ್ತಿದಾಗ ಇವರು ಪ್ರತಿ ಸರ್ತಿ ಸಹಿತ ರಾಜಕೀಯ ಇದರ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಇವರಿಗೆ ಜೈಲಿಗೆ ಅರೆಸ್ಟ್ ವಾರಂಟ್ ಸಹಿತ ಇದ್ದದ ಲೆಟರ್ ನಮ್ಮ ಕೊನೆವರೆಗೆ ತೋರಿಸಿದ್ರು. ಆದರೆ ನಾನು ಜೈಲಿಗೆ ಹೋಗಲಿಲ್ಲ, ನನ್ನ ಮೆಡಿಕಲ್ ಎಕ್ಸಾಮ್ ಇತ್ತು, ನನ್ನ ಕೋರ್ಸ್ ಮುಗಿಸ್ಬೇಕಿತ್ತು, ಅದಕ್ಕೆ ನಾನು ಹೋಗಲಿಲ್ಲ. ಆಯಿತು, ಸರ್ವಿಸ್ ಸೇರಿ ಎಷ್ಟೋ ವರ್ಷ ಆದಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಅವ್ರ ಹೆಸರು ಬಂತು. ಯಾವ್ದಪ್ಪ ಹೋರಾಟಗಾರ ಪೆನ್ಷನ್ ಕೊಡ್ತಾರಲ್ಲ ಆ ನಿಧಿ ಸಲುವಾಗಿ, ಅಂದ್ರೆ ನಮಗೆ ಬೇರೆ ಸೋರ್ಸ್ ಇರಲಿಲ್ಲ. ಆದ್ರೆ ಸಹಿತ ಇಲ್ಲ, ನಾವು ಹೋರಾಟ ಮಾಡಿದ್ದು, ಅವಾಗ ಪರಿಸ್ಥಿತಿ ಭಾಳ ಕೆಟ್ಟಿತ್ತು, ಭಾರತಕ್ಕೆ ನಮಗೆ ಇಂಡಿಪೆಂಡೆನ್ಸ್ ಬೇಕಿತ್ತಂತ ಹೋರಾಟ ಮಾಡಿದ್ವಿ. ನಾವು ಮುಂದೆ ಇದನ್ನ ಒಂದು ನಾವು ವೃತ್ತಿ ಮಾಡ್ಕೊಂಡು ಇದನ್ನ ನಾವು ಜೀವನ ನಡೆಸಕ್ಕಲ್ಲ, ಅದನ್ನ ಎಕ್ಸೆಪ್ಟ್ ಮಾಡಲಿಲ್ಲ, ಸೈನ್ ಮಾಡಲಿಲ್ಲ. ನಾವು ಎಲ್ಲ ಸಣ್ಣವರಿದ್ವಿ, ಏ ಬಂದದ್ದೆಲ್ಲ ಹೊಳೆ ಕಳಿಸಿದ್ ನೋಡಿ, ಮತ್ ಲಕ್ಷ್ಮಿ ಹೊಳೆ ಕಳಿಸ್ಬಾರ್ದು ಅಂತಾರೆ. ಆದ್ರೆ ಮನೆ ಮಟ್ಟ ಬಂದದ್ದು ತಗೋಲಿಲ್ಲ, ತನ್ನ ನೌಕರಿನೂ ಬಿಟ್ರು. ಇದೆಲ್ಲ ನಮಗೆ ಇಮ್ಯಾಚುವರ್ ಸ್ಟೇಜ್ದಾಗ ನಮಗೆ ಸಿಟ್ಟು ಬರ್ತಿತ್ತು ಅವ್ರ ಮೇಲೆ, ಆ ತಿಳುವಳಿಕೆಯನ್ನು ಇರಲಿಲ್ಲ. ಅವರು ಸಮಾಜ ಸೇವೆ ಮಾಡೋದು ಅವ್ರ ಕಾಲೇಜ್ ಟೈಮ್ದಿಂದ ಅವರು ಒಳಗಿತ್ತು. ಇಲ್ಲಿ ಸಹಿತ ಬಂದಕ್ಕಿ ಅದು ಹಿಂದುವಡಿ ಅವಾಗ ಹೊಸ ಏರಿಯಾ ಇತ್ತು, ಅಲ್ಲೊಂದು ಇಲ್ಲೊಂದು ಮನೆ ಇತ್ತು. ಪ್ರತಿಯೊಂದು ಮನೆ ನಾಕ್ ಮಾಡಿ, ನಾ ಡಾಕ್ಟರ್ ಬಾಯಿ, ನಾ ಇಲ್ಲದೆ ನೀ ನೌಕರಿ ಬಿಟ್ಟು ಈಗ ಸಮಾಜ ಸೇವೆ ಮಾಡೋದೈತಿ, ನಾವು ಒಂದು ಸಂಘ ಕಟ್ಟನು. ಮತ್ತು ಒಬ್ಬಕ್ಕೆ ಡಾಕ್ಟರ್ ಬಾಯಿ ಬಂದು ಮನೆ ಮಠ ಬಂದು ಕೇಳ್ತಾ ಇದ್ದಾರೆ ಅಂತಂದ್ಮೇಲೆ ಪಾಪ ಮನೆಯಾಗಿನ ಗಂಡ್ಮಕ್ಕಳು, ಏ ದೊಡ್ಡವ್ರು ಅದಾರೆ ಅವ್ರ ಜೊತೆ ಹೋಗೋದು ಮನೆ, ಅವ್ರು ಕರ್ದಾಗ ಹೋಗೋದು ಮನೆ, ಹಿಂಗೆ ಮಾಡಿ ಅವರೊಂದು ಸಂಘ ಕಟ್ಟಿದ್ರು. ಮನೆ ಮನೆ ಅಡ್ಡಾಡಿ ಸಂಘ ಕಟ್ಟಿದ್ರು. ಅವ್ರ ಕೆಲಸ ನೋಡಿ ಕಡಿಕೆ ಜನತಾ ಬಜಾರ್ದವರು ಅಧ್ಯಕ್ಷರು ಅವ್ರಿಗೊಂದು ಮಹಿಳಾ ಸೊಸೈಟಿನೂ ಸ್ಯಾಂಕ್ಷನ್ ಮಾಡಿದರು. ಇದು ಅಂದ್ರೆ ನಾ ಅವ್ರ ಜೀನ್ಸ್ನಿಂದ ನಮಗೆ ಬಂದೈತೋ ಏನೋ ಗೊತ್ತಿಲ್ಲ. ಸಮಾಜ ಸೇವೆ ಮಾಡಬೇಕು, ವರ್ಕಿಂಗ್ ಇದ್ದಾಗ ವೃತ್ತಿಯಲ್ಲಿದ್ದಾಗ ಮಾಡೋಕೆ ಅವಕಾಶ ಸಿಗ್ತಿರ್ಲಿಲ್ಲ, ಮಾಡಬೇಕು ಅನಿಸ್ತಿತ್ತು ಎಲ್ಲ ಕಡೆ ವರ್ಕ್ ನೋಡಿ, ಆದ್ರೆ ಚಾನ್ಸ್ ಇರಲಿಲ್ಲ. ಈಗೇನೋ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಟೈಮ್ ಇದೆ, ಅವಕಾಶ ಸಿಕ್ಕರೆ ನಾನು ಅದನ್ನ ಉಪಯೋಗ ಮಾಡ್ಕೋತಾ ಇದ್ದೇನೆ.
0: ಖಂಡಿತ ಮೇಡಮ್. ಮೇಡಮ್, ರಕ್ತಗತವಾಗಿಯೋ ಅಥವಾ ತಾಯಿಯ ಒಂದು ಪ್ರೇರಣೆಯಿಂದ ತಮ್ಮಲ್ಲಿ ಬಂದಂತಹ ಸಮಾಜ ಸೇವೆಯನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಸ್ಥಾಪನೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ, ಅದರ ಬಗ್ಗೆ ತಿಳಿಸೋದಾದ್ರೆ.
1: ಮಹಾಲಕ್ಷ್ಮಿ ಟೆಂಪಲ್ ಕಟ್ಟಬೇಕು ಅನ್ನೋ ವಿಚಾರ ಇವ್ರದ್ದು, ಅವರು ಮೊದಲಿಂದ ಮಹಾಲಕ್ಷ್ಮಿ ಭಕ್ತರು, ಆದರೆ ಸ್ವಾರ್ಥ ವಿಚಾರ ಇದ್ದು ಇದನ್ನು ನಾವು ಇವತ್ತು ಒಪ್ಪನ್ನಾಗಿ ಹೇಳ್ತೀನಿ. ಯಾಕಂದ್ರೆ ನನಗಿರೋದು 4 ಹೆಣ್ಮಕ್ಳು ಮದುವೆಯಾಗಿ ತಮ್ಮ ತಮ್ಮ ಮನೆಗೆ ಹೋಗೋರು, ನಾನು ನನ್ನ ಮನೆಯಾಗ ಲಕ್ಷ್ಮಿ ಪೂಜೆ ಮಾಡ್ಕೋತ ಬಂದರೆ ನಂತರ ಇದನ್ನು ಕಂಟಿನ್ಯೂ ಯಾರು ಮಾಡೋರು? ಅದಕ್ಕೆ ಒಂದು ಸಮಾಜದಾಗ ಒಂದು ಕಟ್ಟಿಬಿಟ್ರೆ ಸಮಾಜದ ಎಲ್ಲ ಜನರಿಗೆ ಆಕೈತಿ, ಅದು ಸೇವೆಯ ಪೂಜಾ ಕಾಯಂ ಉಳಿತೈತಿ. ನಾ ಸ್ಟಾರ್ಟ್ ಮಾಡಿದ್ದು ಅಂತ ಉದ್ದೇಶದಿಂದ ಅವರು ಬರೇ ತಮ್ಮದು ಯೋಜನೆಗಳನ್ನು ಪ್ಲಾನ್ ಮಾಡೋದು, ಮಹಿಳಾ ಮಂಡಳ ಮುಂದಿಡೋದು, ಇದು ಹಿಂಗೈತಿ ಹೆಂಗೆ. ಆದ್ರೆ ಅವ್ರದ್ದು ಹಿಂಗೆ ಕಮಾಂಡ್ ಇತ್ತಲ್ಲ, ಯಾವ ಹೆಣ್ಮಕ್ಳು ಸಹಿತ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಬಾಯಿ ಅವ್ರು ಹೇಳ್ಯಾರ ಹಿಂಗೆ ಮಾಡೋದು ಮಾಡೋದು, ಎಲ್ಲರ ಸಹಕಾರದಿಂದ ಎಲ್ಲರ ದುಡ್ಡು ಗೋಳಿ ಮಾಡಿ, ಅಲ್ಲಿ ಅರ್ಜೆಂಟ್ ಬಂತು ಸ್ಲ್ಯಾಬ್ ಹೊತ್ತಿಗೆ ದುಡ್ಡಿಲ್ಲ, ಅಲ್ಲಿ ಮಹಿಳಾ ಮಂಡಳ ಹೆಣ್ಮಕ್ಳು ತಮ್ಮ ಕೈಯಾಗಿನ ಬಿಲ್ಲೋರ್ ಪಟ್ಲಿ ತೆಗೆದು ಕೊಟ್ಟು ಅದು ಗುಡಿ ಮುಗಿಸಿದ್ರು. ಇದನ್ನ ನಾವೆಲ್ಲ ನೋಡಿದ್ದು, ನಾವು 75-76 ನಾವು ಸ್ಕೂಲ್ದಾಗ ಇದ್ವಿ. ಅದು ಯಾವತ್ತೂ ನಮ್ಮ ತಾಯಿಯವ್ರ ಚಟುವಟಿಕೆಗೆ ಒಂದು ನೋಡ್ತಿದ್ವಿ, ಕೈಯಾಗ ಒಂದು ವ್ಯಾನಿಟಿ ಬ್ಯಾಗ್ ಹಿಡ್ಕೊಂಡು ಇವ್ರು ಹೋಗ್ಬಿಡೋರು ಬಸ್, ಮತ್ತು ರಿಕ್ಷಾ. ಜಾಯಿಂಟ್ ಪೇನ್ ಇದ್ದು, ಬಟ್ ಬಾಡಿಲಿ ಪೇನ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಯಾವುದು ಇದರಲ್ಲಿ ತರತಕ್ಕದ್ದಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಭಾಳ ಇದ್ದು ಮನೆ ಅಂದಮೇಲೆ, ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪನೂ ಇದ್ರು. ಆದ್ರೆ ಅದನ್ನ ಈ ಸಮಾಜ ಸೇವೆ ಹೊತ್ತಿಗೆ ಅದ್ರ ಯಾರೂ ತರುವಂಗಿಲ್ಲ. ಆಮೇಲೆ ಮಹಿಳಾ ಮಂಡಳದಲ್ಲಿ ಸೇರಿದಾಗ ಯಾರು ತಮ್ಮ ಪರ್ಸನಲ್ ವಿಷಯ ಅಲ್ಲಿ ಮಾತಾಡ್ತಕ್ಕದ್ದಲ್ಲ. ಇದು ಒಂದು ಸ್ಟ್ರಿಕ್ಟ್ ವಾರ್ನಿಂಗ್, ನಾವು ಏನು ಮಾಡ್ಬೇಕಂತ ಮಾಡೀವಿ, ಇದ್ರ ಪ್ಲಾನಿಂಗ್ಸ್ ಏನಂದ ಅಷ್ಟೇ ಮಾತಾಡೋದು. ಆದ್ರೆ ಧೈರ್ಯನೂ ಅಷ್ಟೇ ಇತ್ತು, ಇಂಥ ತೊಂದರೆ ಬಂದ್ರೆ ಸಹಿತ ಅದನ್ನ ಅಲ್ಲೇ ಮನೆಯಿಂದ ಹೊರಗೆ ಬಂದ್ಮೇಲೆ ಮುಗೀತು, ಮುಂದಿನ ಕೆಲಸ ನೋಡೋದು. ಮೆಂಟಲಿ ಭಾಳ ಸ್ಟ್ರಾಂಗ್ ಇದ್ರು, ಅವ್ರ ಪ್ರೇರಣೆ ಅನ್ಬಹುದು, ಅದರಿಂದ ಏನೋ ನಮಗೂ ಮಾಡಬೇಕು ಅಂತ ಅನ್ಸುತ್ತೆ.
0: ಖಂಡಿತ ಮೇಡಮ್. ಮೇಡಮ್, ಇವಾಗ ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ, ಅಂತ ಒಂದು ಮಹಾದಾನವನ್ನ 10 ಮಾಡ್ತೀರಾ, ಆ ಒಂದು ಅನುಭವ ಯಾವ ರೀತಿ ಇದೆ ಅಂತ.
1: ಈಗ ನಾವು ವೃತ್ತಿಯಲ್ಲಿದ್ದಾಗ ಬೇರೆ ಕೆಲಸ ಮಾಡಕ್ ಅವಕಾಶ ಇರಲಿಲ್ಲ. ರಾಜಾ ಲಕ್ಕಮ್ಮಗೌಡ ಜಯಂತಿ ಜುಲೈ 31 ಏನೋ ಇದೆ, ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಕಾಲೇಜ್ ಆರ್ಗನೈಸ್ ಮಾಡ್ತಿದ್ದು. ಅದು ನನಗೆ ಭಾಳ ಸರಳ ಅನ್ನಿಸ್ತು, ಅದೊಂದು ನೋಬಲ್ ಕಾಸ್ ಐತಿ, ಯಾರ್ದಾದ್ರು ಜೀವ ಉಳಿಸ್ಬೋದು, ಇದು ಒಂದು ನನ್ನ ಕೈಲೇ ಮಾಡ್ಬೋದು. ನಾನು ಫ್ರೀ ಇದ್ದ ಟೈಮ್ ಹೋಗಿ ಬ್ಲಡ್ ಕೊಟ್ಟು ಬರ್ಬೋದು. ಅವಾಗಿನ ಡಯಾಬೆಟಿಕ್ ಆಗಲಿ ಕಾರ್ಡಿಯಾಕ್ ಆಗಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹೀಗಾಗಿ ನಾವು ಇನ್ ಬಿಟ್ವೀನ್ ಟೈಮ್ದಾಗ ಹೋಗಿ ಒಬ್ಬರು ಜೆಂಟ್ಸ್ ಮಾಡೋಕ್ಕೆ ಮುಂದಾಗ್ತಾ ಇರಲಿಲ್ಲ. ಅಂದರೆ ಗಂಡಸರಿಗಿಂತ ನಾವು ಮಹಿಳೆಯರು ನಾವು ಮುಂದಿದ್ದೇವೆ ಎಲ್ಲದಾಗಂತ ಹೇಳ್ಬಯಸ್ತೆ. ನಾನು ಒಬ್ಬಕ್ಕೆ ಹೋಗಿ ಕೊಟ್ಟು ಬರ್ತಾ ಇದ್ದೆ, ಹಿಂಗೆ 10 ಅಂತ ಕಾಲೇಜ್ದಾಗ ಕೊಟ್ಟಿನಿ. ಮೋರ್ ದೆನ್ ದ್ಯಾಟ್ ಇನ್ನು ಔಟ್ಸೈಡ್ ನಮ್ಮ ತಂದೆಯವ್ರು ಸೀರಿಯಸ್ ಇದ್ದಾಗೂ ಯಾರು ಕೊಡ್ತೀರಿ ಅಂದಮೇಲೆ ನನಗೆ ರೂಢಿನೇ ಇತ್ತು, ಕೊಟ್ಟು ಆಯಿತು ನಾ ಹೋಗಿ ರಿಪ್ಲೇಸ್ಮೆಂಟ್ ಸಲುವಾಗಿ ನಾವು ತೊಗೋತೇವೆ ಕಂಪಲ್ಸರಿ ಅಂಥೇಳಿ ಅವ್ರು ತೊಗೋತಾ ಇದ್ರು ಯಾವುದೋ ಗ್ರೂಪ್ ಇದ್ರು. ಅದು ಒಂಥರ ನಂಗೆ ಭಾಳ ಖುಷಿ ಆಕಿತ್ತು ಕೊಟ್ಟು ಬಂದಮೇಲೆ. ನನಗೆ ಏನು ಆಕೈತಿ ಅದು ನನ್ನ ಕಾಲೇಜ್ದಾಗ ತಲೆ ತಿರುಗ್ತೈತೇನೋ, ನೀವು ಚಹಾ ಕುಡಿದು ಕೂಡ್ರಿ ಅಂತೆಲ್ಲ ಕೇರ್ ಟೇಕಿಂಗ್ ಮಾಡ್ತಿದ್ರು. ಇಲ್ಲಿಲ್ಲ ನಾನು ಕೊಟ್ಟು ಬಂದೇನಿಲ್ಲ, ಎದಕ್ಕೂ ಉಪಯೋಗ ಆಕೈತಿ ಅಂತ ನಾನು ಖುಷಿಯಿಂದ ಬರ್ತಾ ಇದ್ದೆ. ಅದು ಭಾಳ ಸಂತೋಷದ ಕ್ಷಣ. ಅದು 50 ನಂತರ ನಾವು ಡಯಾಬೆಟಿಕ್ ಆದ್ವಿ, ಮುಗೀತು, ಚಾನ್ಸ್ ಏನು ಮಾಡೋಕ್ಕಿಲ್ಲ, ಅವಕಾಶ ಇದ್ದಾಗ ಮಾತ್ರ ಸದುಪಯೋಗ ಮಾಡ್ಕೊಂಡೇವೆ.
0: ಖಂಡಿತ ಮೇಡಮ್. ಇನ್ನು ಮೇಡಮ್, ತಾವು ತಮ್ಮ ಒಂದು ಬಿಡುವಿನ ವೇಳೆಯನ್ನು ವೃದ್ಧಾಶ್ರಮಗಳಲ್ಲಿ ಕಳೀತೀರಾ, ಆ ಒಂದು ಹಿರಿಯರೊಂದಿಗಿನ ಒಂದು ಕಳೆದಂತಹ ಕ್ಷಣಗಳು ನಿಮಗೆ ಏನನ್ನ ಕಲಿಸಿವೆ ನಿಮ್ಮ ಜೀವನದಲ್ಲಿ ಅಂತ?
1: ವೃದ್ಧಾಶ್ರಮ ಅದು ಒಂದ್ ಕಡೆ ಸಮಾಧಾನಕರನು ಅನ್ಸುತ್ತೆ, ಇನ್ನೊಂದ್ ಕಡೆ ಬಹಳ ತ್ರಾಸು ಆಕೈತಿ. ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬರಿಗೆ ತೊಂದರೆ ಇತ್ತು, ಹೀಗೆ ಬಹಳ ತೊಂದರೆ ಇತ್ತು. ಆಲ್ರೆಡಿ ವರ್ಕಿಂಗ್ ಇದ್ಲು ಅವತ್ತ, ಅದು ಅಲ್ಜಮೈರ್ಸು ಡಿಮೆನ್ಷಿಯಾ ಈ ಕಂಡೀಷನ್ ಇತ್ತು. ಅದಕ್ಕೆ ನಾವು ಸಜೆಸ್ಟ್ ಮಾಡಿದ್ವಿ ಹೋಗಿ ಬರೋಣ. ಒಂದು ದಿವಸ ನಾನು ಅವಳು ಹೋದ್ವಿ. ಅವಾಗ ಇವತ್ತು ಅದೆಲ್ಲ ಬೆಳೆದೈತಿ, ಈಗ 20 ಬ್ಯಾಕ್ ಒಂದು 7 ಜನನೇ ಇದ್ದರು, ಎಜುಕೇಟೆಡ್ ಜನನೇ ಇದ್ದರು, ಕೈಯಾರು ನ್ಯೂಸ್ ಪೇಪರ್ ಹಿಡ್ಕೊಂಡು ಓದೋದು. ಮತ್ತು ನಮ್ಮ ಮನೆ ಹತ್ರನೂ ಸಾಯಿಬಾಬಾ ಟೆಂಪಲ್ ಹತ್ರ ಇಲ್ಲಿ ವಂಟಮೂರಿ ಎಲ್ಲಿ ಒಂದು ಸೈತ್ ಇತ್ತು, ಅಲ್ಲಿಯೂ ಮೇಲಿನ ಮೇಲೆ ಹೋಗಿ ನೋಡಿ ಬರ್ತಾ ಇದ್ವಿ. ಆದರೆ ನನಗೇನಿಸ್ತೈತಿ, ಅವಶ್ಯಕತೆ ಐತಿ ಅಂತ ಬಂದವ್ರಿಗಿಂತ ಫ್ರೀದಾಗ ಎಲ್ಲ ಸಿಗ್ತೈತಿ ಅಂತ ಬರೋ ಜನನೂ ಇವತ್ತು ಭಾಳ. ಇವತ್ತು ಎಲ್ಲ ವೃದ್ಧಾಶ್ರಮ ರೀಸೆಂಟ್ಲಿನೇ ನಾವು ಹೋಗಿ ಬಂದ್ವಿ, ಓವರ್ ಕ್ರೌಡ್. ಇಲ್ಲಿ ಮೆಡಿಸಿನ್ ಸಿಗ್ತೈತಿ, ಹೆಲ್ತ್ ಚೆಕಪ್ ಆಕೈತಿ, ಮತ್ತು ಎಂಟರ್ಟೈನ್ಮೆಂಟ್ ಇರ್ತೈತಿ, ಇಲ್ಲಿ ಭಜನೆ ಆಕೈತಿ, ಅಲ್ಲಿ ಮನೆಯಾಗ ಕುಂತ ಮನೆಯವ್ರ ಜೊತೆ ಜಗಳ ಮಾಡ್ಕೋತ ಕೊಡು ಬದಲಿ ಇದು ಆರಾಮ್ ಅಂತಂದು ಅಲ್ಲಿ ಮತ್ತು ಆರಾಮ್ ಎಂಜಾಯಬಲ್ ಕಂಡೀಷನ್ದಾಗೂ ಜನರು ನೋಡಿದ್ವಿ ಅಲ್ಲಿ. ಅಂದ್ರೆ ಸ್ವಲ್ಪ ಜನ ಆ ಟೈಪ್ನೂ ಇದ್ದಾರೆ, ತಮ್ಮ ಜವಾಬ್ದಾರಿ ಮಕ್ಕಳ ಮೇಲೆ ಹಾಕೋದು ಬೇಡ, ಯಾರ ಮೇಲೆ ಹಾಕೋದು ಬೇಡ, ಅಲ್ಲಿ ಇರ್ತೈತಿ ವ್ಯವಸ್ಥೆ ಹೋಗ್ತೇವೆ ಅಂತ, ಯಾರಾದರೂ ದಾನಿಗಳು ಕೊಡ್ತಾರೆ ನಡೆದಿರ್ತೈತಿ ಅದೆಲ್ಲ. ಆದ್ರೆ ನಾವು ಹೋದ್ವಿ ಅವಾಗ 20 ಬಾಕಿಯೆಲ್ಲ ನೋಡಿ ಖುಷಿ ಆಯಿತು, ಏ ಚಲೋ ಐತಿ ಚಲೋ ಐತಿ, ಅಡ್ಡಿ ಇಲ್ಲ ಅಂತ ಅನ್ಕೋತ ಹೊರಗೆ ಬಂದ್ವಿ. ಆದ್ರೆ ಹೊರಗಡೆ ಬಂದು ಗೇಟ್ ಬಿಟ್ಟು ಹೊರಗೆ ಬಂದು ಹಳ್ಳಿ ನೋಡಿದಾಗ ಮಾತ್ರ ಇಷ್ಟು ಸಂಕಟ ಅನ್ನಿಸ್ತು. ಬಹಳ ದುಃಖ ಆಯ್ತು. ಎಲ್ಲ ವ್ಯವಸ್ಥೆ ಐತಿ, ಫಿಸಿಕಲ್ ವ್ಯವಸ್ಥೆ ಐತಿ, ಆದ್ರೆ ನಮ್ಮ ಮಾನಸಿಕತೆಗೆ ಇಲ್ಲಿ ನನ್ನವ್ರು ಅನ್ನವ್ರು ಯಾರು ಇಲ್ಲಲ್ಲ ಅನ್ನೋದು ಒಂದು ಆ ಟೈಮ್ದಾಗ ಅವಾಗ 20 ವರ್ಷದ ಹಿಂದೆ ಅನಿಸಿತ್ತು. ಆದರೆ ಇವತ್ತು ಈಗಿನ ಪರಿಸ್ಥಿತಿಗೆ ನಾವು ಸಹಿತ ಚೇಂಜ್ ಆಗಿದ್ದೀವಿ. ಯಾಕಂದ್ರೆ ಈ ಪರಿಸ್ಥಿತಿನ ಹಂಗೆ ಬಂದೈತಿ, ಮಕ್ಕಳು ದೂರ ಇರ್ತಾವ, ಬೇರೆ ಹದಿ ಇಲ್ಲ. ಇಲ್ಲಿ ಒಬ್ಬೊಬ್ಬರ ಪೇರೆಂಟ್ಸ್ ಉಳಿದ್ರೆ, ರೀಸೆಂಟ್ಲಿ ನಾವು ಹೋದಾಗ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು, ಬ್ಯಾಂಕ್ ಎಂಪ್ಲಾಯಿ, ರಿಟೈರ್ಡ್ ಆಗೇನಿ, ಮನೆಯವ್ರು ತೀರ್ಕೊಂಡ್ರು, ಈಗ ನಿಯರ್ ರಿಲೇಟಿವ್ಸ್ ಯಾರು ಹತ್ತಿರ ಇಲ್ಲ. ಅಲ್ಲಿ ಕುಂತು ಒಬ್ಳ ಏನು ಮಾಡಲಿ ಮನೆಯಲ್ಲಿ, ನಾ ಇಲ್ಲಿರ್ತೀನಿ, ಅದು ಪೇಡ್ ಐತಿ, ನಮಗೆ ಪೆನ್ಷನ್ ಇರ್ತೈತಿ, ನಾವು ಪೇ ಮಾಡ್ತೀವಿ, ನಾವು ಇರ್ತೀವಿ, ಆರಾಮದೀನಿ. ಮತ್ತೊಬ್ಬರು ಕನ್ನಡ ಪ್ರೊಫೆಸರ್ ಅಲ್ಲಿ ಇದ್ದರು, ಅವರು ಅಲ್ಲಿ ಯಾಕೆ ಅದಾರ ಅನ್ನೋದಕ್ಕೆ ರೀಸನ್, ಅಲ್ಲ ಈಗ ನಾವು ಒಬ್ಬಕ್ಕೆ ಉಳ್ದೇನ್ರಿ, ಇಲ್ಲಿ ಮನೆಯಾಗಂದ್ರೆ ಯಾರು ಬೆಲ್ ಬರೆಸ್ತಾರೆ, ಹಗಲೆಲ್ಲ ಏನಾರು ಕೇಳಕ್ಕೆ ಬರ್ತಾರೆ ಅಥವಾ ಸೇಲ್ಸ್ಮನ್ ಬರ್ತಾರೆ, ಆದ್ರೆ ಅಲ್ಲಿ ನನಗೆ ಆ ತೊಂದರೆ ಇಲ್ಲ, ನಾ ಕುಂತು ಬರೀಬಹುದು, ನನ್ನ ಲಿಟ್ರೇಚರ್ನ ಡೆವಲಪ್ ಮಾಡ್ಬೋದು, ಸೂಕ್ತ ಟೈಮ್ ಸೂಕ್ತ ಸಮಯ, ಇಲ್ಲಿ ಯಾವ ಮಕ್ಕಳು ಫೋನು ಬರಂಗಿಲ್ಲ, ಯಾವ ಕಿರಿಕಿರಿ ಇಲ್ಲ, ಅದಕ್ಕೆ ನನಗೆ ಇದು ಆರಾಮ್ ಅನ್ಸೈತಿ. ಆರಾಮ್ ಅನ್ಸು ಅಷ್ಟು ದಿವಸ ಇರ್ತೇನೆ, ಮಕ್ಕಳು ಬಂದ್ಮೇಲೆ ಮತ್ತೆ ನನ್ನ ಮನೆಗೆ ಹೋಗ್ತೇನೆ. ಅಂದ್ರೆ ಈ ರೀತಿ ಪಾಸಿಟಿವ್ಲಿ ತಗೊಳ್ಳುವಂಥ ಜನನೂ ಅದಾರ. ಅದರ ಸಮಯವನ್ನು ಅಲ್ಲಿ ನಮ್ಮ ಆರೈಕೆಯನ್ನು ನಾವೊಂದು ಬೇರೆ ದೃಷ್ಟಿಯಿಂದ ನೋಡಿದಾಗ ಅದು ಯೋಗ್ಯ ಅನ್ನಿಸ್ತೈತಿ. ಅದಕ್ಕೆ ನಾವು ಕೆಲವೊಮ್ಮೆ ನಮ್ಮ ಬರೀ ಸೆಂಟಿಮೆಂಟ್ಸ್ ಮೇಲೆ ಹೋಗ್ತೀವಿ, ಹೋಗ್ತಕ್ಕದ್ದಲ್ಲ. ಸೆಂಟಿಮೆಂಟ್ಸ್ ಬಿಟ್ಟು ಪ್ರಾಕ್ಟಿಕಲ್ ಲೈಫ್ ಏನಿದೆ, ಆ್ಯಕ್ಚುಲಿ ಏನೈತಿ, ಮನೆಯಲ್ಲಿ ಇದ್ರೆ ಏನು ತೊಂದರೆ ಆಕೈತಿ, ಇಲ್ಲಿದ್ರೆ ಹೇಗೆ, ಅದನ್ನು ಸ್ವಲ್ಪ ವಿಚಾರ ಮಾಡಿದ ಕೂಡಲೇ ನಾವು ಮತ್ತೆ ನಾರ್ಮಲ್ಗೆ ಬರ್ತೇವೆ. ಹೌದು, ಅಲ್ಲಿ ಇದ್ರೆ ತೊಂದರೆ ಏನಿಲ್ಲ ಇರಬಹುದು.
0: ಅಂದರೆ ತಮಗೆ ವೃದ್ಧಾಶ್ರಮ ಒಂದು ದೊಡ್ಡ ಅನುಭವದ ಪಾಠವನ್ನೇ ಕಲಿಸಿದೆ ಅಂತಾಯ್ತು.
1: ಹೋಗಿ ಹೋಗಿ ರಿಪೀಟೆಡ್ಲಿ ಹೋಗಿ ಹೋಗಿ ಬಂದಿದ್ದೇವೆ ನಾವು. ಆಮೇಲೆ ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್, ನಮ್ಮ ಜೊತೆನೆ ನಮ್ಮ ಕಾಲೇಜಲ್ಲಿ ಒಬ್ರು ಇದ್ದರು, ಅವರ ಆ ಮೇಡಮ್ದು ಬ್ರದರ್ ಲಂಡನ್ಗಿದ್ರು, ಇಬ್ಬರು ತಂಗಿಯರು ಮಾತ್ರ ಇಲ್ಲಿದ್ರು, ಒಬ್ಳು ನಮ್ಮ ಜೊತೆ ಕಾಲೇಜಲ್ಲಿ ಇದ್ಲು, ಆಕೆಗೆ 3 ಮಕ್ಕಳಿದ್ರು. ಆಕೆ 3 ಮಕ್ಕಳದ್ದು ಮಾಡಿ ಮಮ್ಮಿದು ಮಾಡಿ ಬರೋದು ಅಂತ ಅವ್ರ ತಂದೆ ತೀರ್ಕೊಂಡ ಮೇಲೆ ಮಮ್ಮಿ ಅವ್ರ ಕಡೆ ಬಂದರು, ಮಾಡ್ಕೊಂಡು ಬರೋದಂದ್ರೆ ಉರಿ ಇಡೇ ಕಿರಿಕಿರಿ ಕಿರಿಕಿರಿ ಮಾಡ್ಕೊತ ಬರ್ತಾಯಿದ್ರು. ಆಮೇಲೆ ಹುಡುಗರು ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಬಂದಮೇಲೆ ಪಾಪರ್ ಅಜ್ಜಿಯವರು ವಯಸ್ಸಾದವರು, ಅವ್ರಿಗೆ ಮಕ್ಕಳದಂತ ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಟೀ ಬೇಕಾದಾಗ ಅವ್ರಿಗೆ ಸಿಗಲ್ಲ, ಇದೆಲ್ಲ ತೊಂದರೆ ಇರ್ತಿದ್ದು. ಈ ಮೇಡಮ್ ದಿನ ಬಂದು ತಮ್ಮ ತೊಂದರೆ ಹೇಳ್ಕೊತಿರುವಾಗ ಡಿಸ್ಕಸ್ ಮಾಡಿದ್ವಿ, ಯಾಕೆ ಹತ್ತಿರದಾಗ ಐತಲ್ಲ, ಯಾಕೆ ವಿಚಾರ ಮಾಡಬಾರ್ದು, ಮಂದಿ ಏನು ಅಂತಾರ ಅನ್ನೋದು ಕಿವಿ ಹಾಕೋಬಾರ್ರಿ, ನಿಮಗೆ ಸರ್ವಿಸ್ ಮುಗಿಸೋದೈತಿ, ಇದಂತೆ ಅವಶ್ಯಕತೆ ಐತಿ, 3 ಮಕ್ಕಳಿದ್ದಾವೆ, ಅದನ್ನು ಯೋಚನೆ ಮಾಡಿರಿ ಅಂತ ಮೇಲೆ ಎಲ್ಲರೂ ಡಿಸೈಡ್ ಮಾಡಿ ಅವರು ನಿಯರ್ ಬೈ ಇದ್ದಂಥ ಒಂದು ಪ್ಲೇಸಿಗೆ ಹಾಕಿದರು. ಅದು ಕಾಸ್ಟ್ಲಿನೂ ಐತಿ, ತೊಂದರೆ ಇಲ್ಲ. ತಮ್ಮ ಅಲ್ಲಿದ್ದಾನ, ಮತ್ತು ಅವ್ರ ಅಮ್ಮನಿಗೆ ಪೆನ್ಷನ್ ಬರ್ತಾ ಅವ್ರು ತಂದಿದ್ದು, ರೊಕ್ಕದ ಬಂದಿಲ್ಲ ಇಲ್ಲಿ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸಿಟ್ಟಿಗೆದ್ದ ಮಾಡಿ ಅವ್ರ ತಾಯಿಯವ್ರು ಹೋದರು. ಆದ್ರೆ ಆಮೇಲೆ ಇವ್ರು ಎವ್ರಿ ಸ್ಯಾಟರ್ಡೆ ಭೇಟಾಗಕ್ಕೆ ಹೋದ್ರೆ, ನೀ ಬರಬೇಡ, ನಿನಗಿಂತ ನಾ ಆರಾಮದೇನಿ, ಇಲ್ಲಿ ನನಗೆ ಟೈಮ್ ಸರಿ, ಇಲ್ಲಿ ಎಲ್ಲರೂ ಹೋದಾರ ಮಾತಾಡ್ತಾ ನನಗೆಲ್ಲ ಕಾಳಜಿ ತಗೋತಾರೆ, ನಿನ್ನ ಮನೆಗೆ ಇದ್ದೇನು ಮಾಡಲಿ, ನಾ ಬರಲ್ಲ ನಿನ್ನ ಮನೆಯಲ್ಲಿ. ಇದನ್ನು ಕೇಳಿ ನಮಗೆ ಭಾಳ ಖುಷಿ ಆಯಿತು, ಅವ್ರು ಅಡ್ಜಸ್ಟ್ ಆದ್ರಲ್ಲ ಅಲ್ಲಿ ವಾತಾವರಣಕ್ಕೆ, ಅದು ಬೇಕು. ಆಮೇಲೆ ಓಲ್ಡ್ ಏಜ್ದಲ್ಲಿ ಡಿಮೆನ್ಷಿಯಾ ಆಗ್ತಾ ಇರುತ್ತೆ, ಮರು ಆಕೈತಿ, ಅದು ಒಂದು ದೃಷ್ಟಿಯಲ್ಲಿ ಒಳ್ಳೆಯದೇ, ಇದ್ದ ಜನರೊಂದಿಗೆ ಹೊಂದ್ಕೊಂಡು ಇರ್ತಾರೆ, ನನ್ನ ಮಕ್ಕಳು ಅಲ್ಲದಾರ ಅದು ಸಹಿತ ಮರೀತಾರೆ ಪಾಪ, ಅದು ಗೊತ್ತಾಗಲ್ಲ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ, ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಮಹಿಳೆಯ ಕನಸು ಅವಳ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣವರು. ಮೇಡಮ್, ಇನ್ನು ಇಂದಿನ ಯುವ ಜನತೆಗೆ ಸಮಾಜ ಸೇವೆಯಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಅಂತೇಳಿ ಅಂತಹ ಯುವ ಜನತೆಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಯುವ ಜನತೆಗೆ ಸಾಕಷ್ಟು ಕೆಲಸ ಐತಿ ಸಮಾಜದಲ್ಲಿ ಮಾಡಕ್ಕೆ, ಆದರೆ ಅವರ ವೃತ್ತಿ ಜೀವನನೂ ಮಹತ್ವ ಅಷ್ಟೇ ಅವ್ರಿಗೈತಿ. ಯಾಕಂದ್ರೆ ಇನ್ನು ಯುವ ಪೀಳಿಗೆಯಲ್ಲಿ ಇರ್ತಾರವರು, ಆದರೂ ಸಹಿತ ವೃತ್ತಿ ಜೀವನದಲ್ಲಿದ್ದರೂ ಸಹಿತ ಈಗೆಲ್ಲ ಬೆಂಗಳೂರಲ್ಲಿ ಇಂಜಿನಿಯರ್ಸ್ ನೋಡ್ತೇವೆ, 5 days week ಇರುತ್ತೆ, 2 ದಿವಸ ರೆಸ್ಟ್ ಇರ್ತವೆ. ಸಾಕಷ್ಟು ಜನ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪ್ರಿಸರ್ವೇಷನ್ದಲ್ಲಿ ಸಹಿತ ತಮ್ಮನ್ನು ತೊಡಗಿಸ್ಕೊಂಡಾರ. ವೈಲ್ಡ್ ಲೈಫ್ ಲೆಕ್ಚರ್ಸ್ ಕೊಡಕ್ಕೆ ಸ್ಕೂಲಿಗೆ ಅದು ಹೋಗ್ತಾರೆ. ಇಲ್ಲೇ ಬೆಳಗಾವಿದವರು ಇದ್ದಾರೆ, ಅವರ ಒಂದು ಗ್ರೂಪ ಮಾಡ್ಕೊಂಡಾರೆ ಏರಿಯಾ ವೈಸ್. ಆ ರೀತಿ ಅಲ್ಲಿ ಹೋಗ್ತಾರೆ, ಓಲ್ಡ್ ಏಜ್ ಹೋಮಿಗೆ ಹೋಗ್ತಾರೆ, ಆರ್ಫನೇಜ್ಗೆ ಹೋಗ್ತಾರೆ. ಇದು ಒಂದು, ಮತ್ತು ನಾವೇನು ಯಾವುದಾದ್ರು NGO ಹೋಗ್ಬೇಕು, ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಂತಿಲ್ಲ. ಯುವ ಜನರು ದಿನ ತಮ್ಮ ಆಫೀಸ್ಗೆ ಹೋಗಿರ್ತಾರೆ. ಯುವ ಎವ್ರಿ ಡೇ ನಮ್ಮ ಡೇ ಟು ಡೇ ಲೈಫ್ದಲ್ಲಿ ನಾವು ಸೇವೆ ಮಾಡಬಹುದು. ರೋಡ್ ಕ್ರಾಸ್ ಮಾಡುವಾಗ ಯಾರಾದ್ರೂ ಸೀನಿಯರ್ಸ್ ಹಿಡಿದಲ್ಲಿ ಮೆಟರ್ ಸರ್ಸೋದು, ಅದು ಆಮೇಲೆ ಮನೆಯಲ್ಲಿ ಸರ್ವಣ್ಸ್ ಇಲ್ಲ ಅಂದ್ರಂತ ನಮಗಿಲ್ಲ. ನನಗೊಬ್ಬರು ಡಾಕ್ಟರ್ ಹೇಳ್ತಾ ಇದ್ರು, ವೆಟರ್ನರಿ ಡಾಕ್ಟರ್, ಕೆಲಸದವ್ರು ಅದಾರ ಇಲ್ರಿ, ಅದಾರ ರೀ, ಬಂದ ಕೂಡಲೇ ಅವ್ರಿಗೆ ಮೊದ್ಲು ನಮಸ್ಕಾರ ಹೇಳ್ತೀವಿ, ನೀವು ಅವ್ರು ಇಲ್ಲಾಂದ್ರೆ ನಾವು ಸತ್ತೋಕೇವಿ. ನಮ್ಮ ಗುರು ಅಂದ್ರೆ ಅವರೇ ನಮ್ಮ ಕೆಲಸದವರು. ಅದಕ್ಕೆ ಅವ್ರಿಗೆ ಅವಶ್ಯಕತೆ ಇರ್ತಾವ, ನಮ್ಮ ಕೈಲಾದಷ್ಟು ಅವ್ರಿಗೆ ನಾವು ಸಹಾಯ ಮಾಡ್ಬೋದು. ಒಂದು ಮೆಡಿಸಿನ ಕೊಡ್ರಿ ಅಥವಾ ಮಕ್ಕಳಿಗೆ ಬುಕ್ಸ್ ಕೊಡಿಸ್ರಿ, ಅದಂತ ಏನು ದೊಡ್ಡ ವೆಚ್ಚ ಅಲ್ಲ. ಅದಕ್ಕೆ ಸಮಾಜ ಸೇವೆಗೆ ಹೊರಗೆ ಹೋಗ್ಬೇಕಂತಿಲ್ಲ, ಹೊರಗೆ ಹೋಗಲಿಲ್ಲ ಅಂದ್ರೆ ಡೇ ಟು ಡೇ ಲೈಫ್ನಲ್ಲಿ ಬರುವಂಥ ಸೇವೆಗಳಿಗೆ ನಾವು ಸ್ಪಂದನ ಮಾಡ್ಕೋತ ಹೋದ್ರೆ ಅದು ಒಂದು ದೊಡ್ಡ ಸೇವೆನೇ ಅಂತ. ಅದಕ್ಕೆ ಯುವ ಜನರ ನಾವೇ ಅಕ್ಕಪಕ್ಕದ ಮನೆಯವ್ರ ಜೊತೆ ಮುಂದೆ ಬಂದ ಕೂಡಲೇ ಒಂದು ಸ್ಮೈಲ್ ಕೊಟ್ಟರು ದೊಡ್ಡ ಕೆಲಸ ಇರ್ತೈತಿ. ಆ ಸ್ಮೈಲು ಸಿಗಲ್ಲ, ವರ್ಷದಲ್ಲಿ ಸ್ಮೈಲ್ ಸಿಗೋದಿಲ್ಲ ರೈಟ್ ಲೆಫ್ಟ್ ಮನೆಗಳಿಂದ. ಅವರು ಮಾಡ್ತಾ ಇಲ್ಲ ನಾ ಯಾಕೆ ಮಾಡಲಿ ಅಂತ ನಮ್ಮಲ್ಲಿ ಇರ್ತೈತಿ. ಅದನ್ನು ಒಂದು ಸ್ವಲ್ಪ ನಮ್ಮ ಈಗೋ ನಾವು ಸರಿಸಬೇಕು. ಯಾಕಂದ್ರೆ ಇಡೀ ದಿನ ಮನೆಯಲ್ಲಿ ಇರೋರು ಮಹಿಳೆಯರೇ, ಈಗ ರಿಟೈರ್ಡ್ ಆದ್ಮೇಲೆ ನಾವು ಮನೆಯಲ್ಲೇ ಇದ್ದೇವೆ. ಆದ್ರೆ ನಾವು ಅವ್ರ ಪಕ್ಕದ ಮನೆಯವರು ಅಂತಿರ್ಬೇಕು, ಇಡೀ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಇದ್ದ ನಮ್ ಕಡೆ ನೋಡ್ಲಾರ್ದ ಹೋಗ್ತಿದ್ಲು, ಈಗ ನೋಡ್ತಾ ಇದ್ದಾರೆ. ಅಲ್ಲಿ ಏನಂತಾರ ಅನ್ಲಿ, ಒಂದ್ 4 ಸಾರಿ ಅಂದಾರೆ ಇಷ್ಟೇ ಅಂತಂದ, ನಾನು ಹೋಗಿ ನಾನ ಮಾತಾಡ್ಸಕ್ ಇನಿಶಿಯೇಷನ್ ತಗೋತೇನಿ. ಅಷ್ಟ ಮಾತಾಡಿದ್ಕು ಒಂಥರ ಖುಷಿ ಆಗಿರ್ತೈತಿ, ಒಂದು ಸ್ಮೈಲ್.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ತಮ್ಮ ಜೀವನದಲ್ಲಿ ತಮ್ಮನ್ನ ತಾವು ನೋಡ್ಕೊಂಡು ತಮ್ಗೆ ಹೆಮ್ಮೆ ಅನ್ಸಿದ ಕ್ಷಣ ಯಾವ್ದಾದ್ರು ಇದೆಯಾ?
1: ಅನುಪಮ ಅವರ ಹೆಮ್ಮೆ ಅನ್ಸ್ಕೊಳ್ಳುವಂತ ಕೆಲಸ ಯಾವ್ದು ನಾನು ಮಾಡಿದಂಗೆ ಅನ್ಸಂಗಿಲ್ಲ. ರುಟೀನ್ ಶಿಕ್ಷಣ ಆಯ್ತು, ಒಂದು ವೃತ್ತಿ ಆಯ್ತು, ಈಗ ನಿವೃತ್ತಿ ಹೊಂದಿದ್ದೇವೆ. ಹೆಮ್ಮೆ ಅನ್ಸು ಒಂದೇ ನಂದು ಪಾಯಿಂಟ್ ಅಂತಂದ್ರೆ, ಕೆಎಲ್ಇ ಸಂಸ್ಥೆಯಲ್ಲಿ ನೌಕರಿ ಮಾಡಿದ್ದೇನೆ ಅಂತ ಅನ್ನೋದು ಹೆಮ್ಮೆಯಿಂದ. ನನಗೆ ನಾ ಬೇರೆ ಊರಿಗೆ ಅದು ಹೋದಾಗ ಸಹಿತ ಕೆಎಲ್ಇಂದ ರಿಟೈರ್ಡ್ ಆಗಿದ್ರಿ, ಕೆಎಲ್ಇಂದ ರಿಟೈರ್ಡ್ ಆಗಿರಿ, ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ದಿಂದ. ಆ ಶಬ್ದ ಕೇಳಿ ನನ್ನ ಪಾಡಿಗೆ ನನಗೆ ಬಹಳ ಖುಷಿ ಪಡ್ತೀನಿ, ನಂಗೆ ಹೆಮ್ಮೆ ಅನ್ನಿಸ್ತೈತಿ. ಬೇರೆ ಯಾವ ಸಣ್ಣ ಪುಟ್ಟ ಸಂಸ್ಥೆಗೆ ಹೋಗಲಿಲ್ಲ ಅಲ್ಲ ಅಲ್ಲಿ ಅವಕಾಶ ಸಿಗಲಿಲ್ಲ, ಇವತ್ತು ನನಗೆ ಅವಕಾಶ ಕೊಟ್ಟರು, ನನ್ನ ಜೀವನದಕ್ಕೂ ನಾ ಹೆಮ್ಮೆ ಪಡುವಂಥ ವಿಷಯ ಇದು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ತಮ್ಮ ಹವ್ಯಾಸಗಳು ತಮ್ಮ ಮನಸ್ಸಿಗೆ ಯಾವ ರೀತಿಯ ಒಂದು ನೆಮ್ಮದಿ ಆಗಿರ್ಬೋದು ಸಂತೋಷವನ್ನು ತಂದುಕೊಟ್ಟಿದೆ ಅಂತ?
1: ನನಗೆ ಶಿಕ್ಷಣ ಆದ ನಂತರಂತೆ ನಾವು ಸೇವೆ ಸೇರಿದ್ವಿ. ನನಗೆ ಖುಷಿ ಆಗುವ ವಿಷಯ ಅಂತಂದ್ರೆ, ನಮ್ಮ ತಾಯಿ ಆಮೇಲೆ ನನ್ನ ಕಡೆ ಇದ್ದರು ಲಾಸ್ಟಿಗೆ. ಅದು ಏನು ಅವ್ರ ದುಡ್ಡಿನಿಂದ ಅವ್ರು ಇರ್ತಾ ಇದ್ರು, ನಂದೇನು ಫೈನಾನ್ಷಿಯಲಿ ನಾನೇನು ಅವ್ರಿಗೆ ಇದು ಮಾಡಿಲ್ಲ, ಎಷ್ಟೇ ಸ್ವಲ್ಪ ಇದ್ದರೂ ಅವ್ರದ್ದವ್ರ ಕಾಂಟ್ರಿಬ್ಯೂಷನ್ ನನಗೆ ಇತ್ತು. ಹಿಂಗಾಗಿ ಅವರು ಕಡೆಗೆ ಡಿಮೆನ್ಷಿಯಾ ಅಲ್ಜಮರ್ಸ್ ಎಲ್ಲ ಪ್ರಾಬ್ಲಮ್ದಲ್ಲಿದ್ದರು. ಅವ್ರು ಡೇ ಅಂದ್ ನೈಟ್ ಸೈಕಲ್ ರಿವರ್ಸ್ ಆಗಿತ್ತು. ಊಟ ಆದಮೇಲೆ ಅವರು ಎಚ್ಚರಕ್ಕಿದ್ದು, ಡೇ ಟೈಮ್ ಅವ್ರದ್ದು ಸ್ಟಾರ್ಟ್ ಆಕಿತ್ತು, ನಾವು ಮಲಗ್ತಿದ್ವಿ. 2 ಸರ್ತಿ ನಾನು ಮಲ್ಕೊಂಡು ಅಲ್ಲಿಂದ ಎದ್ದು ಬಂದು ಮಾತಾಡಬೇಡ, ನಂಗೆ ತೊಂದರೆ ಆಕೈತಿ, ನಾವು ಇಡೀ ದಿವಸ ಹೋಗ್ತೇವೆ ಅಂದರೆ, ನೀನು ಇಡೀ ದಿವಸ ಕೆಲಸ ಮಾಡ್ತೀಯಲ್ಲ, ನಾನು ಈಗ ಮಾಡ್ತೇನೆ, ಅದಕ್ಕೆ ಈಗ ನಿಮ್ಮ ಮನೆಯಾಗದಿ ನಾನು ಮಾಡ್ತೇನೆ ಅಂತಂದಾಕಿಂದು, ಆ್ಯಸ್ ಇಫ್ ಅಲ್ಲೇನೋ ಹಾಸ್ಪಿಟಲ್ ಐತಿ, ಪೇಷಂಟ್ಸ್ ಬಂದಾರ, ಸ್ಟೆತಸ್ಕೋಪ್ ಹಾಕೊಂಡು ಈಕಿನ 2-3 ಗಂಟೆ ಮಟ್ಟ ಆ್ಯಕ್ಟಿವಿಟೀಸ್ ನಡಿ, ಭಾಳ ತೊಂದರೆ ಆಕಿತ್ತು ಹೇಳ್ಬೇಕಂದ್ರೆ. ಖರೆ ಅದನ್ನು ಏನೋ ದೇವರೇ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟ ಆ ಹೊತ್ತಿಗೆ. ಆಮೇಲೆ ಅದು ಏನು ಅವ್ರ ಡೆತ್ ಆದಮೇಲೆ ನಮ್ಮ ಏನೇನು ಪೆಂಡಿಂಗ್ ಕೆಲಸ ಇದ್ದು ಇಷ್ಟು ಫಾಸ್ಟ್ ಆದವು ರೀ, ಅದವ್ರ ಆಶೀರ್ವಾದ ಅಂತ ನನಗೆ ಅನಿಸ್ತೈತಿ. ಅದೊಂದು ನನಗೆ ಹೆಮ್ಮೆಯಿಂದ ಹೇಳ ಬಯಸ್ತೇನೆ.
2: ಅನುಪಮ ಅವರೇ, ನನಗೆ ಒಂದು ರಿಟೈರ್ಡ್ ಲೇಡಿಗೆ ಒಂದು ಅವಕಾಶ ಕೊಟ್ಟು ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳಕ್ಕೆ ಅವಕಾಶ ಕೊಟ್ರಿ, ತಮ್ಮ ವೇಣುಧನಿ ಎಲ್ಲ ತಂಡದವರಿಗೂ ತಮಗೂ ಅನಂತ ಧನ್ಯವಾದಗಳು.
0: ಮೇಡಮ್, ಇಂದಿನ ಮಹಿಳೆಯರಿಗೆ ಒಟ್ಟಾರೆಯಾಗಿ ನಮ್ಮ ಕೇಳುಗರಿಗೆ ಕೇಳಿ ವೇಣುಧನಿಯ ಮೂಲಕ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ?
1: ವೇಣುಧನಿ ಕಾರ್ಯಕ್ರಮದ ಮೂಲಕ ನಾನು ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಕೊಡುವ ಸಜೆಷನ್ ಅಂತಂದ್ರೆ, ಮಹಿಳೆಯರೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿರಿ. ನಾವು ಮಹಿಳೆಯರು ಯಾವತ್ತೂ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಲ್ಲ, ಕೊಡಕ್ ನಮಗೆ ಸಮಯ ಸಿಗಲ್ಲ, ಮತ್ ಕೊಡುವುದು ಇರ್ತದೆ ಅನ್ನೋದು ನಮಗೆ ತಿಳಿಯಂಗಿಲ್ಲ. ಈ ರೀತಿ 45-50 ವರ್ಷದವರೆಗೆ ನಮ್ಮ ಹೆಲ್ತ್ ಚೆನ್ನಾಗಿರ್ತೈತಿ, ಆಮೇಲೆ ಸಮಸ್ಯೆ ಚಾಲು ಆಕವ. ಅದಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಾನು, ನಮಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್, ನಮ್ಮ ಕೆಎಲ್ಇ ಹಾಸ್ಪಿಟಲ್ ಅಂತವ್ರು ಹೆಲ್ತ್ ಚೆಕಪ್ ಅಂತ ನಮಗೆ ಕಾಯಂ ಇಟ್ಟಿದ್ದಾರೆ. ಅದಕ್ಕೆ ವರ್ಷಕ್ಕೊಮ್ಮೆ ಕಂಪಲ್ಸರಿ ಹೋಗಿ ನೀವು ಹೆಲ್ತ್ ಚೆಕಪ್ ಮಾಡಿಸ್ಕೊಡ್ರಿ. ಯಾವುದೇ ಸಿಂಪ್ಟಮ್ಸು 1-5 ಡೇ ಇಮಿಡಿಯೇಟ್ಲಿ ಬರಲ್ಲ, ಅದರ ಹಿಂದೆ ಅದರ ಹಿಸ್ಟ್ರಿ, 1 ಇಯರ್ ಹಿಸ್ಟ್ರಿ ಇರ್ತೈತಿ. ಇವತ್ತು ಡಯಾಬೆಟ್

0: ಡಯಾಬೆಟಿಕ್ ನ ಆಗೇನಿ ಅಂತ ಪ್ರೂವ್ ಆಯ್ತು ಅಂದ್ರೆ ಆ ಡಯಾಬೆಟಿಕ್ ಬಂದ್ ಒಂದ್ ವರ್ಷ ಆಗಿರುತ್ತೆ. ಶುಗರ್ ಜಾಸ್ತಿ ಆಗ್ತಾ ಇದ್ಕೊಂಡು ಒನ್ ಫೈನ್ ಡೇ ಎಲ್ಲ ಬರಲ್ಲ. ಅದಕ್ಕೆ ಹೇಳ್ತೇನೆ 35-40 ಇಯರ್ಸ್ ಆದವರು ಹೆಲ್ತ್ ಚೆಕ್ಅಪ್ ಏನ್ ಪ್ರೊವಿಜನ್ ಐತಿ ನಮ್ಮ ಕೆಎಲ್ಇ ಹಾಸ್ಪಿಟಲ್ ದಲ್ಲಿ ಅಂತದ್ ಎಲ್ಲಾರು ಉಪಯೋಗವನ್ನು ಮಾಡಿಕೊಡ್ರಿ ಅಂತ. ಆದ್ರೆ ಸಸೈಡ್ ಯಾರು ತಯಾರಾಗೋದಿಲ್ಲ, ಅದ ಜಾಗೃತಿ ಮೂಡಿಸುವಂತ ಕೆಲಸನಾದ್ರೂ ಮಾಡ್ತಾ ಇದ್ದೀನಿ.
1: ಖಂಡಿತ ಮೇಡಮ್. ಮೇಡಮ್ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಅನುಭವಗಳನ್ನ ಅತ್ಯಂತ ಸುಂದರವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿದಂತಹ ಶ್ರೀಮತಿ ಕಲ್ಪನಾ ಈಶ್ವರ್ ಪಟ್ಟಣ್ಣ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ವಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್,

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: केली फार्मसी कॉलेज बेळगाव शैक्षणिक वर्ष 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3000 अधिक माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. मॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाइट आहे www.kleifarm.edu.
2: केली कॉलेज ऑफ इंजिनियरिंग अँड टेक्नॉलॉजी चिक्कोडी. ऍडमिशन्स ओपन फॉर 2026-27. बी कोर्सेस अवेलेबल: सिव्हिल इंजिनियरिंग, मेकॅनिकल इंजिनियरिंग, इलेक्ट्रॉनिक्स अँड कम्युनिकेशन इंजिनियरिंग, कम्प्युटर सायन्स इंजिनियरिंग अँड आर्टिफिशियल इंटेलिजन्स अँड डेटा सायन्स. पीजी कोर्सेस अवेलेबल: मास्टर्स ऑफ बिझनेस ऍडमिनिस्ट्रेशन अँड मास्टर ऑफ कम्प्युटर ऍप्लिकेशन. द कॉलेज इज NBA accredited अँड हॅज बीन रेकग्नाइज्ड बाय विश्वेश्वरय्या टेक्नॉलॉजिकल युनिव्हर्सिटी ॲज अ मॉडेल इंजिनियरिंग कॉलेज. करिअर अपॉर्च्युनिटीज: 100% प्लेसमेंट असिस्टन्स विथ रिक्रुटमेंट सपोर्ट फ्रॉम मोर दॅन 50 कंपनीज, including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.kleceet.edu.in.
3: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
4: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
5: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು. ಮತ್ತು 2 ಲಕ್ಷ ರೂಪಾಯಿಯವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
3: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
5: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
3: ಅಟಲ್ ಪಿಂಚಣಿ ಯೋಜನೆ ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
5: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
5: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: जी। अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी, एयरपोर्ट रोड।
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
2: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
3: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
2: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
3: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
2: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
3: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
4: ಧ್ವನಿ

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली टेक्नोलॉजिकल युनिव्हर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर एम एस शेषगिरी कॅम्पस बेळगाव, केसीटी कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 0831-244-0322 आणि www.kletech.ac.in या वेबसाईटला व्हिजिट करा.
3: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ May 31 ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
4: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
3: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
4: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
3: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
4: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
4: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UD ID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
1: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
2: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ May 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಭಾವಗೀತೆಗಳನ್ನ ಕೇಳ್ತೀವಿ. ಹಾಗಿದ್ರೆ ಆ ಗೀತೆ ಬರೆದವರ್ಯಾರು, ಯಾವ ಕವಿ ರಚಿಸಿದ ಗೀತೆ ಇದು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಆ ಪ್ರಶ್ನೆಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡಲು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಕೂಡ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಮಾತನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಈ ಒಂದು ಗೀತೆ ನಿಮಗಾಗಿ.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ನಾನು ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು, ಮೊಟ್ಟ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕುವೆಂಪು ಅವರು. ಕನ್ನಡದ ಎರಡನೇ ರಾಷ್ಟ್ರಕವಿ ಅಂತಾನೆ ಹೇಳಬಹುದು. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ, ವಾಪಸ್ ಬಂದ ಮೇಲೆ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಜಯ ಭಾರತ ಜನನೀಯ ತನುಜಾತೆ. ಈ ನಾಡಗೀತೆಯನ್ನ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತಲ್ವಾ? ಕರ್ನಾಟಕದ ಈ ನಾಡಗೀತೆ ಬರೆದವರು ನಮ್ಮ ಕುವೆಂಪು ಅವರು.

ಚೆಲುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳದೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬಾ, ಕೂಡುಬಾ, ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ

ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಜಯ ಭಾರತ ಜನನೀಯ ತನುಜಾತೆ, ಎಲ್ಲಾದರೂ ಇರು, ಎಂತಾದರೂ ಇರು, ಓ ನನ್ನ ಚೇತನ ಆಗುನಿ ಅನಿಕೇತನ, ಹೀಗೆ ರಾಷ್ಟ್ರಕವಿ ಕುವೆಂಪು ಅವರ ಹಲವಾರು ಕನ್ನಡದ ಕವಿತೆಗಳು ಕನ್ನಡಿಗರ ಮನದಲ್ಲಿ ಮನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ

ಜಗದಕವಿ ಯುಗದಕವಿ ಕುವೆಂಪು ಅವರು ಕನ್ನಡದ ಸಾಹಿತ್ಯ ಆಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಗೌರವ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಸೋಕ್ ಸಾಧ್ಯನ? ಖಂಡಿತ ಇಲ್ಲ ಅಂತ ಕಳೆದ ಸಂಚಿಕೆಯಲ್ಲಿ ಅಂದಿದ್ದೆ, ಆದ್ರೆ ಒಂದೆರಡು ಸಂಚಿಕೆಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಯುವ ಧ್ವನಿ ಕಾರ್ಯಕ್ರಮ. ಸ್ನೇಹಿತರೆ, ಯುವಕ ಯುವತಿಯರಿಗೆ, ಸಾಧಕರಿಗೆ ಈ ಒಂದು ಪ್ಲಾಟ್ಫಾರ್ಮ್. ಸೊ ಯುವ ಧ್ವನಿ ಕಾರ್ಯಕ್ರಮದ ಇವತ್ತಿನ ಅತಿಥಿ ಎಸ್ ಮ್ಯೂಸಿಕ್ ಟೀಚರ್ ಹಾಗೂ ಮ್ಯೂಸಿಷಿಯನ್ ಆಫ್ ಅ ಬ್ಯಾಂಡ್ ಪ್ರಸಾದ್ ಭಟ್ ಅವರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮ್ಯೂಸಿಕ್ ಟೀಚರ್ ಹಾಗೂ ಮ್ಯೂಸಿಷಿಯನ್ ನೀವು, ಅಲ್ಲಿಗೆ ಆಮೇಲೆ ಹೋಗೋಣ. ಮೊದಲನೇದಾಗಿ ಬಾಲ್ಯದ ಜೀವನದ ಬಗ್ಗೆ, ನಿಮ್ಮ ಶಿಕ್ಷಣ ಅದರ ಬಗ್ಗೆ ತಿಳಿಸಿ.
1: ಸೊ ಸ್ಟಾರ್ಟಿಂಗ್ ಇನ್ ದ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ, ನನ್ನ ಫಾದರು ಅವ್ರು ಆಕ್ಚುಲಿ ಮ್ಯೂಸಿಷಿಯನ್, ಮತ್ತು ಅವ್ರ ಕಡೆಯಿಂದ ನನಗೆ ಇದು ಮೋಟಿವೇಶನ್ ಸಿಕ್ತು ಫಾರ್ ದ ಮ್ಯೂಸಿಕ್. ನನ್ನ ಫಾದರ್ ವಾಸ್ ಅ ಮ್ಯೂಸಿಕ್ ಟೀಚರ್ ಆಲ್ಸೋ.
0: ಓ,
1: ಮತ್ತು ಅವರು ಮ್ಯೂಸಿಷಿಯನ್ ಇದ್ರು. ಆ ಫಾದರ್ ವಾಸ್ ಅ ಗಿಟಾರಿಸ್ಟ್, ಅವ್ರದ್ದೊಂದು ಮ್ಯೂಸಿಕ್ ಬ್ಯಾಂಡ್ ಇತ್ತು ಬೆಲ್ಗಾಮಲ್ಲಿ. ಸೊ ಅವ್ರಿಗೆ ನೋಡಿ ನಾವು ಕಲಿಕ್ ಸ್ಟಾರ್ಟ್ ಮಾಡಿದ್ದೀವಿ ಮನೆಯಲ್ಲಿ. ಸೊ ಹೀ ಈಸ್ ಓನ್ಲಿ ದ ಮೋಟಿವೇಟರ್, ಹೀ ಈಸ್ ಓನ್ಲಿ ಮೈ ಟೀಚರ್, ಗುರು ನಮ್ಮದು ಫಾದರು. ಸೊ ಅಲ್ಲಿಂದ ನನ್ನದು ಜರ್ನಿ ಚಾಲು ಆಯಿತು ಫ್ರಮ್ ದ ಸ್ಕೂಲ್ ಟೈಮ್ಸ್. ನಂದು ಫಸ್ಟ್ ಮ್ಯೂಸಿಕ್ ಶೋ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಆ ಟೈಮ್ ನಂದು ಫಸ್ಟ್ ಮ್ಯೂಸಿಕ್ ಪ್ರೋಗ್ರಾಮ್ ಆಯಿತು, ಅಂಡ್ ಐ ವಾಸ್ ದ ವಿನ್ನರ್ ಆಫ್ ದಿ ಪ್ರೋಗ್ರಾಮ್.
0: ಅದ್ಭುತ.
1: ಯಾ, ಸೊ ಅಲ್ಲಿಂದ ಮತ್ತು ಸ್ವಲ್ಪ ಐ ಗಾಟ್ ಅ ಕಾನ್ಫಿಡೆನ್ಸ್. ಸೊ ಅಲ್ಲಿಂದ ಡೆವಲಪ್ ಆಯಿತು, ಹಾಗೆ ಸ್ಲೋಲಿ ಸ್ಲೋಲಿ ಆಗಿ ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ಎವ್ರಿವೇರ್.
0: ತಂದೆಯಿಂದ ಇನ್ಸ್ಪಿರೇಷನ್ ಬಂತು ಅಂತ ಹೇಳಿದ್ರಿ. ಸೊ ಬಾಲ್ಯದಲ್ಲಿ ನಿಮಗೆ ಶಿಕ್ಷಣದ ಆಸಕ್ತಿ ಎದುರು, ಅಂದ್ರೆ ಶಿಕ್ಷಣದ ಮೇಲೆ ಜಾಸ್ತಿ ಇಂಟ್ರೆಸ್ಟ್, ಅಥವಾ ಐದನೇತಿನಲ್ಲಿ ನೀವು ಇದನ್ನ ಪ್ರೈಸ್ ಏನ್ ಗೆದ್ರಿ, ಅಲ್ಲಿಂದ ಮ್ಯೂಸಿಕ್ ನಲ್ಲಿ ಆಸಕ್ತಿ ಜಾಸ್ತಿ ಆಯ್ತು?
1: ಆಕ್ಚುಲಿ ಮ್ಯೂಸಿಕ್ ಅಲ್ಲಿ ಜಾಸ್ತಿ ಆಸೆ.
0: ಸೊ ಶಿಕ್ಷಣದಲ್ಲಿ ಹೇಗೆ?
1: ಶಿಕ್ಷಣದಲ್ಲಿ ಐ ವಾಸ್ ಓಕೆ, ಎವ್ರೇಜ್ ಸ್ಟೂಡೆಂಟ್.
0: ಯಾ, ಶಿಕ್ಷಣ ಎಲ್ಲಿ ಪಡೆದ್ರಿ?
1: ಸರ್, ನನ್ನ ಸ್ಕೂಲ್ ಬೆಲ್ಗಾಮಲ್ಲಿ, ಅಲ್ಲಿ ನಂದು ಸ್ಕೂಲ್ ಆಗಿದೆ ಫ್ರಮ್ ಫಸ್ಟ್ ಟು ಟೆಂತ್ ಸ್ಟ್ಯಾಂಡರ್ಡ್. ಎಸ್.
0: ಸೊ ಐದನೇ ತಿನಲ್ಲಿ ಆ ಮ್ಯೂಸಿಕ್ ಕಾಂಪಿಟೇಷನ್ ಗೆದ್ದ ತಕ್ಷಣ ಹೇಗಿತ್ತು ಸ್ಕೂಲ್ ನಲ್ಲಿ ಒಂದು ರೆಸ್ಪಾನ್ಸ್? ನಿಮಗೆ ಸಿಂಗರ್ ಆಗಿ ನೋಡ್ತಿದ್ರ?
1: ಎಸ್ ಎಸ್ ಎಸ್, ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ ಟೈಮ್ ಇತ್ತು ನನ್ನ ಕಡೆ. ನನ್ನ ಸಿಸ್ಟರ್ನು ಸಿಂಗರ್ ಇದೆ.
0: ಓ, ಇಡೀ ಕುಟುಂಬನೇ ಸಿಂಗರ್?
1: ತುಂಬಾ. ಮೈ ಸಿಸ್ಟರ್ ಇಸ್ ಅ ಸಿಂಗರ್, ನನ್ನ ಅಂಕಲ್ ಅವರು ಡ್ರಮ್ಮರ್ ಇದ್ದಾರೆ. ಮೈ ಗ್ರ್ಯಾಂಡ್ ಫಾದರ್ ಈಸ್ ಮಲ್ಟಿ ಟ್ಯಾಲೆಂಟೆಡ್, ವಯಲಿನ್ ಆರ್ಟಿಸ್ಟ್, ತಬ್ಲಾ ಆರ್ಟಿಸ್ಟ್, ಮ್ಯೂಸಿಷಿಯನ್, ಅ ಪೇಂಟರ್ ಆಲ್ಸೋ, ಮೂರ್ತಿಕಾರ ಅವರು.
0: ಅದ್ಭುತ, ಅದ್ಭುತ. ಕಲಾ ಸರಸ್ವತಿ ಆಶೀರ್ವಾದ ನಿಮ್ಮ ಪರಿವಾರದ ಮೇಲೆ ಇದ್ದೀರಿ. ಸೊ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ ಕಿ ಇವತ್ತಿನ ಕಾಲದಲ್ಲಿ ಈಗ ಇರೋ ಕಲಾವಿದರು ನೀವು. ನೀವು ಹೇಳಿದ್ರಿ ನಿಮ್ಮ ತಂದೆ ಗಿಟಾರಿಸ್ಟ್, ನಿಮಗೆ ಬರೋ ಯಾವೆಲ್ಲ ಇನ್ಸ್ಟ್ರೂಮೆಂಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದ್ರ ಬಗ್ಗೆ ತಿಳಿಸಿಕೊಡಿ.
1: ಓಕೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಗಿಟಾರ್ ನ ಪ್ಲೇ ಮಾಡ್ತೀನಿ, ರಿದಮ್ ಗಿಟಾರ್ಸ್, ಲೀಡ್ ಗಿಟಾರ್ಸ್, ಕ್ಲಬ್ ಬಾಕ್ಸ್ ನ ಪ್ಲೇ ಮಾಡ್ತೀನಿ. ಇಟ್ಸ್ ಅನ್ ಪರ್ಕಷನ್ ಇನ್ಸ್ಟ್ರೂಮೆಂಟ್.
0: ಓಕೆ,
1: ಪ್ಲೇ ಮಾಡ್ತೀನಿ.
0: ಗಿಟಾರ್ ನಲ್ಲಿ ಎರಡು ತರ ಇರುತ್ತಾ? ಈಗ ನೀವು ಹೇಳಿದ್ರಿ ಎರಡು, ಏನು
1: ಮೂರು ತರ ಗಿಟಾರ್ ಇರುತ್ತೆ. ಒಂದು ಎಕಸ್ಟಿಕ್ ಗಿಟಾರ್ ಅಷ್ಟು, ನಾವು ಅದು ರಿದಮ್ ಪ್ಲೇ ಮಾಡ್ಲಿಕ್ಕೆ ವೈಲ್ ಸಿಂಗಿಂಗ್ ಅದು ಯೂಸ್ ಮಾಡ್ತೇವೆ. ಇಟ್ಸ್ ಕಾಲ್ ಅಕೌಸ್ಟಿಕ್ ಗಿಟಾರ್. ಸೆಕೆಂಡ್ ಅಂದ್ರೆ ಲೀಡ್ ಗಿಟಾರ್, ಎಲೆಕ್ಟ್ರಿಕ್ ಗಿಟಾರ್ ವಿ ಕಾಲ್ ಇಟ್ ಇಸ್.
0: ಅದು ಪಾಪ್ ಸ್ಟಾರ್ಸ್ ಎಲ್ಲ ಯೂಸ್
1: ಮಾಡ್ತಾರೆ. ಮತ್ತೆ ಥರ್ಡ್ ಅಂದ್ರೆ ಬೇಸ್ ಗಿಟಾರ್ ಇರುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಓನ್ಲಿ 4 ಸ್ಟ್ರಿಂಗ್ಸ್.
0: ಓಕೆ,
1: ಮೆಲಡಿ ಅಂದ್ರೆ ಓನ್ಲಿ ಬೇಸ್ ಸೌಂಡ್ಸ್ ಕ್ರಿಯೇಟ್ ಮಾಡ್ತಾರೆ.
0: ಅದ್ಭುತ. ಸೊ ಗಿಟಾರ್ ಮುಖಾಂತರ ನೀವು, ಅಂದ್ರೆ ಆ ನೀವು ಸ್ಕೂಲ್ ನಲ್ಲಿ ನಿಮ್ಮ ಸಿಂಗಿಂಗ್ ಪರ್ಫಾರ್ಮೆನ್ಸ್ ನಿಂದ ನೀವು ಗೆದ್ರಿ ಪ್ರೈಸ್ ಅಂತ ಹೇಳಿ. ಗಿಟಾರ್ ಯಾವತ್ತಿಂದ ಕಲೀಲಿಕ್ಕೆ ಆರಂಭ ಮಾಡಿದ್ರಿ?
1: ಗಿಟಾರ್ ಕಲಿಕೆ ಫ್ರಮ್ 8th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದ್ದೀನಿ.
0: ತಂದೆಯವ್ರ ಕಡೆ?
1: ತಂದೆಯವ್ರ ಕಡೆ.
0: ಅದ್ಭುತ. ಸೊ ತಂದೆಯವರು ಗಿಟಾರ್ ಕ್ಲಾಸಸ್ ನಡೆಸಿದ್ರೆ?
1: ಎಸ್ ಎಸ್.
0: ಓ, ಹೌದಾ. ಸೊ ಈಗ ನೀವು ಮ್ಯೂಸಿಕ್ ಟೀಚರ್ ಆಗಿದ್ರಿ, ಅದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳೋಣ. ಶಾಲೆಯಲ್ಲಿ ನೀವು ಸಿಂಗರ್ ಅಂಡ್ ಪ್ಲಸ್ ಗಿಟಾರಿಸ್ಟ್ ಆಗಿದ್ರಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವ ರೀತಿ ಮ್ಯೂಸಿಕ್ಗೆ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ ಅದ್ರ ಬಗ್ಗೆ ಹೇಳಿ.
1: ಓಕೆ, ಈಗ ನಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಸ್ಕೂಲ್ ಅಲ್ಲಿ ಹೋಗಿದ ತಕ್ಷಣ ವೆನ್ ಐ ಎಂಟರ್ ದ ಕ್ಲಾಸ್, ಸ್ಟೂಡೆಂಟ್ಸ್ ವೆರಿ ಲೈಕ್ ಬಹಳ ಇಂಟ್ರೆಸ್ಟ್ ಬರುತ್ತೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನೋಡಿ.
0: ಸೊ
1: ಎಲ್ಲ ಸ್ಟೂಡೆಂಟ್ಸ್ ಮ್ಯೂಸಿಕ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ಗಿಟಾರ್ ಇರಲಿ, ಕ್ಲಬ್ ಬಾಕ್ಸ್ ಇರಲಿ, ಕೀಬೋರ್ಡ್ ಇರಲಿ, ಸಿಂಗಿಂಗ್ ಇರಲಿ, ಫಾರ್ ಎವ್ರಿಥಿಂಗ್ ನಾವ್ ಡೇಸ್ ಸ್ಟೂಡೆಂಟ್ಸ್ ಅವರಿಗೆ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ.
0: ಅದ್ಭುತ. ಸೊ ಅಂತ ಸಂದರ್ಭದಲ್ಲಿ ನೀವು ಕ್ಲಾಸ್ ನಲ್ಲಿ ತಗೊಳ್ಳೋ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾವುದು? ಗಿಟಾರ್ ಅಂಡ್ ಕ್ಲಾಕ್ ಬಾಕ್ಸ್ ಇಬ್ರು?
1: ಗಿಟಾರ್ ಮತ್ತೆ ಕ್ಲಾಬ್ ಬಾಕ್ಸ್.
0: ಕ್ಲಾಬ್ ಬಾಕ್ಸ್ ಬಗ್ಗೆ ತಿಳಿಸಿ, ಯಾಕಂದ್ರೆ ಇದು ಹೊಸ ಒಂದು ಕಾನ್ಸೆಪ್ಟ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್, ಕ್ಲಾಬ್ ಬಾಕ್ಸ್ ಅಂದ್ರೆ ಇಟ್ಸ್ ಅನ್ ಪರ್ಕಷನ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಅ ಡ್ರಮ್ಸ್ ಬಾಕ್ಸ್ ತರ ಇರುತ್ತೆ ಅದು.
0: ಹೌದು.
1: ಅಂಡ್ ದೇರ್ ವಿಲ್ ಅ ಸೌಂಡ್ ಹೋಲ್ ಬ್ಯಾಕ್ ಸೈಡ್ ದಿ ಕ್ಲಾಬ್ ಬಾಕ್ಸ್,
0: ಅಲ್ಲಿ ಮೈಕ್ ಇಡ್ತಾರೆ.
1: ಅಲ್ಲಿ ಮೈಕ್ ಇಡ್ತಾರೆ ಮತ್ತೆ ಎರಡು ಕೈಯಲ್ಲಿ ನಾವು ಪ್ಲೇ ಮಾಡ್ತೇವೆ.
0: ಓ, ಅದ್ರ ಮೇಲೆ
1: ಕೂತ್ಕೊಂಡು? ಎಸ್.
0: ಅದು ಈಗ ಬರೋ ಸಿನಿಮಾ ಗೀತೆಗಳಲ್ಲಿಯೂ ಯೂಸ್ ಆಗುತ್ತಾ? ಅದು
1: ಆಗುತ್ತದೆ.
0: ಯಾವೆಲ್ಲ ಗೀತೆ? ಒಂದ್ ಯಾವ್ದಾದ್ರು ಗೀತೆ?
1: ಗೀತ ಅಂದ್ರೆ ಒಂದು ಆರ್ಟಿಸ್ಟ್ ಇದಾರೆ ಯೂಟ್ಯೂಬ್ ಆರ್ಟಿಸ್ಟ್, ಸನಂಪುರಿ ಅಂತ. ವಿಡಿಯೋಸ್ ಅಲ್ಲಿ ನೀವು ಕಂಟಿನ್ಯೂಸ್ ನೋಡಬಹುದು, ಕ್ಲಾಬ್ ಬಾಕ್ಸ್ ಯೂಸ್ ಮಾಡ್ತಾರೆ. ಇಟ್ ಗಿವ್ಸ್ ಅನ್ ಅಕೌಸ್ಟಿಕ್ ಫೀಲ್, ಅಕೌಸ್ಟಿಕ್ ಫೀಲ್ ಅಂತ ಕೊಡ್ತದೆ ಆ ಡ್ರಮ್ಸ್ ಅಲ್ಲಿ.
0: ಸೊ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಮುಖಾಂತರ, ಈಗ ನೋಡಿ ಜನರು ಬಹಳ ಬಹಳ ಸ್ಮಾರ್ಟ್ ಆಗಿದ್ದಾರೆ. ಆಟೋ ಟ್ಯೂನ್ ಅಂತ ಹೇಳ್ಬಿಡ್ತಾರೆ ಏನೇ ಇರಲಿ, ಏಕೆಂದ್ರೆ ಯಾರೇ ಹಾಡಿದ್ರು ಅದನ್ನ ಸಾಫ್ಟ್ವೇರ್ ಮುಖಾಂತರ ವಿ ಕ್ಯಾನ್ ಟ್ವೀಕ್ ಆಟೋ ಟ್ಯೂನ್ ಅಂತ.
1: ಕರೆಕ್ಟ್.
0: ಸೊ ಆಸ್ ಸಿಂಗರ್ ನೀವು ಒಂದು ಪ್ರೊಫೆಷನ್ ನಿಮ್ಮ ವೃತ್ತಿನೇ ಅದು, ಆಟೋ ಟ್ಯೂನ್ ಮುಖಾಂತರ ಎಷ್ಟು ಸಿಂಗರ್ಗಳು ಹೊರಗೆ ಬರ್ತಾ ಇದ್ದಾರೆ, ಅದು ಎಷ್ಟು ನಿಮಗೆ ನಷ್ಟ ಕೊಟ್ಟಿದೆ ಅದ್ರ ಬಗ್ಗೆ ತಿಳಿಸಿ.
1: ಆಟೋ ಟ್ಯೂನಿಂಗ್,
0: ಎಸ್.
1: ಆಟೋ ಟ್ಯೂನಿಂಗ್ ಅಂದ್ರೆ ಎಲ್ಲ ಅದೇ ಸ್ಟುಡಿಯೋಲ್ಲಿ ಆಗುತ್ತೆ.
0: ಹೌದು,
1: ಡಿಪೆಂಡ್ಸ್ ಸಿಂಗರ್ಸ್ ಹೆಂಗೆ ಹಾಡ್ತಾರೆ, ನಾರ್ಮಲಿ ಯಾರು ಬರ್ತಾರೆ ಅಲ್ಲಿ ಡೈರೆಕ್ಟ್ಲಿ ಹಾಡ್ತಾರೆ. ಯು ಕ್ಯಾನ್ ಕಂಪ್ಲೀಟ್ಲಿ ಡೆವಲಪ್ ದ ವಾಯ್ಸ್ ಬೈ ದ ಸಾಫ್ಟ್ವೇರ್ಸ್.
0: ನೋಡಿ,
1: ನಿಮಗೂ ಪರಿಚಯನೂ ಆಗೋದಿಲ್ಲ ಕಿ ದಟ್ ಪರ್ಸನ್ ಇಸ್ ಸಿಂಗಿಂಗ್ ಅ ಸಾಂಗ್.
0: ಅದೇ, ಅದರಿಂದ ಟ್ಯಾಲೆಂಟೆಡ್ ಸಿಂಗರ್ಸ್ಗೆ ಎಷ್ಟು ಧಕ್ಕೆ ಬಿದ್ದಿದೆ,
1: ಭಾಳಾಗಿದೆ. ಯಾಕಂದ್ರೆ ಇದೆಲ್ಲ ಪ್ಲಾಟ್ಫಾರ್ಮ್ಸ್ ಬಂದಾವೆಲ್ಲ, ಸೋಷಿಯಲ್ ಮೀಡಿಯಾ,
0: ಎಕ್ಸಾಕ್ಟ್ಲಿ,
1: ಎಲ್ಲರೂ ಇದು ವಾಯ್ಸ್ ಫಿಲ್ಟರ್ ಮಾಡಿ ಹಾಕ್ತಾರೆ ಅಂಡ್ ದೇ ಹ್ಯಾವ್ ಗಾಟ್ ಲಾಟ್ಸ್ ಆಫ್ ಫಾಲೋವರ್ಸ್.
0: ನಿಜ. ಈಗ ನೀವು ಸೋಷಿಯಲ್ ಮೀಡಿಯಾ ಅನ್ನೋ ಪದ ಬಳಸಿದ್ರೆ ಅಲ್ಲೇ ನನ್ನ ಪ್ರಶ್ನೆ ಬರುತ್ತೆ, ಯುವಕ ಯುವತಿಯರಿಗೆ ಸೋಷಿಯಲ್ ಮೀಡಿಯಾ ಲಾಭಕಾರಿನ ಅಥವಾ ನಷ್ಟ, ಅದರ ಬಗ್ಗೆ ಹೇಳಿ.
1: ಟು ಸಮ್ ಎಕ್ಸ್ಟೆಂಟ್ ಅದು ಲಾಭಕಾರಿ
0: ಇದೆ.
1: ಯಾಕಂದ್ರೆ ಬಿಕಾಸ್ ಆಫ್ ದಟ್ ಸೋಷಿಯಲ್ ಮೀಡಿಯಾ ಭಾಳ ಪ್ಲಾಟ್ಫಾರ್ಮ್ ಬರುತ್ತೆ ನಮ್ಗೆ ಸಿಗ್ತದ್ರಿ. ನಾವು ಈಗ ಪೋಸ್ಟ್ ಮಾಡ್ತೀವಿ ನಮ್ಮ ಪ್ರೋಗ್ರಾಮ್ ಇಂದ, ಸ್ಟೇಟಸ್ ಹಾಕ್ತೀವಿ, ಅಲ್ಲಿಂದ ಮತ್ತೆ ನಮ್ಗೆ ಎನ್ಕ್ವೈರೀಸ್ ಬರ್ತಾವೆ ಫಾರ್ ದ ನೆಕ್ಸ್ಟ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಆಲ್ಸೋ.
0: ಅಡ್ವಾಂಟೇಜ್
1: ಸಮ್ ಜನರೇಷನ್ ಸಮ್ ಯೂತ್ ಅದು ಮಿಸ್ ಯೂಸ್ ಮಾಡ್ತಾರೆ.
0: ನಿಜ. ಹಾಂ. ಸೊ ಅಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದ್ರೂ ಕಲೆ ಇದೆ, ಆ ಕಲಾ ಪ್ರದರ್ಶನ ಮಾಡ್ಲಿಕ್ಕೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಯೂಸ್ ಇಟ್ ಆಸ್ ಅನ್ ಅಪರ್ಚುನಿಟಿ. ಎಸ್. ಈಗ ನಿಮ್ಮ ಬ್ಯಾಂಡ್ ಬಗ್ಗೆ ಮಾತನಾಡೋಣ. ನೀವು ಮ್ಯೂಸಿಕ್ ಟೀಚರ್ ಹಾಗೂ ನಿಮ್ಮ ಬ್ಯಾಂಡ್ ಇದೆ ನಿಮ್ಮ ಹೆಸರಲ್ಲಿ. ಸೊ ಬ್ಯಾಂಡ್ ಏನೆಲ್ಲ ಮಾಡುತ್ತೆ, ಬ್ಯಾಂಡ್ ನಲ್ಲಿ ಎಷ್ಟು ಜನ ಇದಾರೆ ಅದ್ರ ಬಗ್ಗೆ ತಿಳಿಸಿ.
1: ಓಕೆ, ನಮ್ಮ ಬ್ಯಾಂಡಲ್ಲಿ ಆಕ್ಚುಲಿ ನಾವು ಮೂರು ಜನ ಇದೀವಿ. ವಿ ಆರ್ ತ್ರೀ ಪೀಪಲ್. ಫಸ್ಟ್ಲಿ ಮೈಸೆಲ್ಫ್, ನಾನು ಸಿಂಗರ್ ಮತ್ತು ಅಕೌಸ್ಟಿಕ್ ಗಿಟಾರಿಸ್ಟ್, ರಿದಮ್ ಗಿಟಾರಿಸ್ಟ್. ಸೆಕೆಂಡ್ ಆರ್ಟಿಸ್ಟ್ ನಮ್ದು ಡ್ರಮ್ಮರ್ ಅವರು, ಚೇತನ್ ಕೋಲ್ಕರ್ ಅಂತ. ಅವರು ಡ್ರಮ್ಸ್ ಪ್ಲೇ ಮಾಡ್ತಾರೆ, ಕ್ಲಬ್ ಬಾಕ್ಸ್ ನ ಪ್ಲೇ ಮಾಡ್ತಾರೆ. ಮತ್ತೆ ಥರ್ಡ್ ಪರ್ಸನ್ ನಾಗೇಶ್ ಹಿಂಡಲ್ಗೇಕರ್ ಅಂತ, ಅವರು ಬೇಸ್ ಗಿಟಾರಿಸ್ಟ್. ಸೊ ದಿಸ್ ಇಸ್ ಅವರ್ ಕೋರ್ ಟೀಮ್. ನಾವು ಪರ್ಫಾರ್ಮ್ ಮಾಡ್ತೀವಿ. ಅದರ ಬಗ್ಗೆ ಕಸ್ಟಮರ್ ಕಡೆಯಿಂದ ಜಾಸ್ತಿ ಎನ್ಕ್ವೈರಿ ಇದ್ರೆ, ಇಫ್ ಹಿ ನೀಡ್ಸ್ ಫೈವ್ ಪೀಸ್ ಬ್ಯಾಂಡ್, ನಾವು ಟೂ ಪೀಪಲ್ ಆಡ್ ಮಾಡ್ಬೋದು.
0: ಫೈವ್ ಪೀಸ್ ಅಂದ್ರೆ ಏನು?
1: ಫೈವ್ ಪೀಸ್ ಅಂದ್ರೆ ಐದು ಜನ.
0: ಐದು ಜನ.
1: ತ್ರೀ ಪೀಸ್ ಅಂದ್ರೆ ಮೂರು ಜನ.
0: ಈಗ ನೀವು ಮೂರು ಜನ ಇದ್ದೀರಾ, ಇನ್ ಇಬ್ರು ಜಾಯ್ನ್ ಆದ್ರೆ ಅವ್ರು ಏನ್ ಮಾಡ್ತಾರೆ?
1: ಒಂದ್ ಕೀಬೋರ್ಡ್ ಮಾಡಬಹುದು, ಕೀಬೋರ್ಡ್ ಆರ್ಟಿಸ್ಟ್.
0: ಓಕೆ.
1: ಯಾ,
0: ಇನ್ನೊಬ್ರು
1: ಲೀಡ್ ಗಿಟಾರಿಸ್ಟ್ ಆಗ್ಬೋದು.
0: ಆಲ್ ರೈಟ್, ಐದು ಜನ. ಸೊ ಅದರಲ್ಲಿ ನೀವು ಗಿಟಾರು ಪ್ಲಸ್ ಗಾಯನ ಮಾಡ್ತೀರಿ.
1: ಯೆಸ್.
0: ಅದ್ಭುತ. ಸೊ ಈ ಎರಡೂ ಕೆಲಸವನ್ನ ಒಮ್ಮೆ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಡು ಯು ಫೇಸ್ ಎನಿ ಪ್ರಾಬ್ಲಮ್? ಯಾಕಂದ್ರೆ ಈಗ ಕೇಳುಗರಲ್ಲಿ ಎಷ್ಟೋ ಜನ ಇರ್ತಾರೆ, ನನಗೆ ಗಿಟಾರಿಸ್ಟ್ ಆಗ್ಬೇಕು, ಸಿಂಗರು ಆಗ್ಬೇಕು.
1: ಕರೆಕ್ಟ್ ಇದೆ.
0: ಅಟ್ ಅ ಟೈಮ್ ಎರಡು ಕಡೆ ತಲೆ ಕೊಡ್ಬೇಕಲ್ಲ, ಅದ್ರ ಬಗ್ಗೆ.
1: ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಕಲಿಯುವಾಗ ಅದು ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ಪ್ಲೇಯಿಂಗ್ ರಿದಮ್ ಅಂಡ್ ಅಗೇನ್ ಸಿಂಗಿಂಗ್ ಅ ಲಿಟಲ್ ಡಿಫಿಕಲ್ಟ್. ಸ್ಲೋಲಿ ಸ್ಲೋಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಅದು ಹ್ಯಾಬಿಟ್ ಆಗುತ್ತೆ. ಆಮೇಲೆ ನಂತರ ಆಟೋಮೆಟಿಕ್ಲಿ ಕೈ ಹೋಗುತ್ತೆ ಪ್ಲೇ ಮಾಡ್ಲಿಕ್ಕೆ.
0: ನಿಜ. ಅಂದ್ರೆ ಅಭ್ಯಾಸದ ಮೇಲೆ, ಪ್ರಾಕ್ಟೀಸ್
1: ಮೇಲೆ, ಪ್ರಾಕ್ಟೀಸ್ ಮೇಲೆ.
0: ಅದ್ಭುತ. ಸೊ ಈಗ ಗಾಯನದ ಬಗ್ಗೆ ಮಾತನಾಡೋಣ. ಗಾಯನದಲ್ಲಿ ಯಾವ ನೀವು ಅಂದ್ರೆ ಶಾಸ್ತ್ರೀಯ ಸಂಗೀತನೋ ಹಿಂದೂಸ್ತಾನಿ ಏನ್ ಕಲ್ತಿದ್ದೀರಾ?
1: ಬಾಲಿವುಡ್ ಸಿಂಗ್ ಮಾಡ್ತೀವಿ.
0: ಓ
1: ಎಸ್.
0: ಅತಿ ಹೆಚ್ಚು ಅದೇ ಆ ಗೀತೆಗಳೇ ನೀವು ಹಾಡ್ತೀವಿ?
1: ಬಾಲಿವುಡ್ ಹಾಡ್ತೀವಿ, ಕನ್ನಡ ಸಾಂಗ್ ಹಾಡ್ತೀವಿ, ಫಿಲ್ಮ್ ಸಾಂಗ್ಸ್ ಎಲ್ಲ.
0: ಅದ್ಭುತ. ಸೊ ಯಾವುದೇ ರೀತಿಯ ದೇವರದು ಅವೆಲ್ಲ, ಎನಿ ಡಿವೋಷನಲ್? ನೀವು
1: ಡಿವೋಷನಲ್ ಅಕಾರ್ಡಿಂಗ್ ಟು ಆರ್ ಇನ್ಸ್ಟ್ರೂಮೆಂಟ್ಸ್ ನಾಟ್ ಮಚ್ ಡಿವೋಷನ್ ಸಾಂಗ್ಸ್ ನಾ ಹಾಡ್ತೀವಿ.
0: ಈಗ ನೀವು ಒಂದ್ ಕಡೆ ಹೋಗಿರ್ತೀರಾ, ಅಲ್ಲಿ ಏನಾದ್ರೂ ಪಬ್ಲಿಕ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಬಂದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ?
1: ಹಾ ಹಾ, ನಾವು ಸ್ವೀಕಾರ ಮಾಡ್ತೀವಿ.
0: ಸೊ ಅಂತ ಸಂದರ್ಭದಲ್ಲಿ ನೀವು ಒಂದ್ ಕಡೆ ಹೋಗಿರ್ತೀರಾ, ಒಂದ್ ಸೆಟ್ ಪೀಸ್ ತಗೊಂಡ್ ಹೋಗಿರ್ತೀರಾ ಕಿ ಈ ಗೀತೆಗಳನ್ನ ಹಾಡೋಣ, ಅಲ್ಲಿ ಇಮಿಡಿಯೇಟ್ಲಿ ಬೇರೆದೇ ತರ ರಿಕ್ವೆಸ್ಟ್ ಬರ್ಲಿಕ್ಕೆ ಹೋದ್ರೆ ವಾಟ್ ವಿಲ್ ಯು ಡೂ ಅಟ್ ದಟ್ ಮೂಮೆಂಟ್?
1: ಯಾ, ವಿ ಹ್ಯಾವ್ ಟು ಸಿಂಗ್.
0: ಎಸ್
1: ಎಸ್. ನಮ್ಗೆ ಧುನ್ ಎಲ್ಲ ಗುರ್ತಾಡಿರುತ್ತೆ, ಗೂಗಲ್ ಅಲ್ಲಿ ಲಿರಿಕ್ಸ್ ತೆಗಿತೀವಿ, ವಿ ಸ್ಟಾರ್ಟ್ ಸಿಂಗ್
0: ಅಲ್ಲಿದಲ್ಲೇ
1: ಅಲ್ಲಿದಲ್ಲಿ ವಿದ್ ಇನ್ ಜಸ್ಟ್ ಟೂ ಮಿನಿಟ್ಸ್. ಯಾ,
0: ನೋಡಿ, ಇದು ಒಂಥರದ ಒಂದು ಕಲೆನೆ. ಮ್ಯೂಸಿಕ್ ಟೀಚರ್ ಆಗಿರುವ ನೀವು, ಈಗಿನ ಹುಡುಗರಲ್ಲಿ ಎಷ್ಟು ಆಸಕ್ತಿ ಇದೆ ವಿತ್ ರೆಸ್ಪೆಕ್ಟ್ ಟು ಸಿಂಗಿಂಗ್ ಆಗಿರಲಿ, ಇನ್ಸ್ಟ್ರೂಮೆಂಟ್ ಪ್ಲೇ ಆಗಿರಲಿ, ಇಂಟ್ರೆಸ್ಟ್ ಎಷ್ಟಿದೆ?
1: ಇಂಟ್ರೆಸ್ಟ್ ಇಟ್ ಈಸ್ ಮೋರ್ ದೆನ್ 90%.
0: ಓ,
1: ಜಾಸ್ತಿ ಇದೆ. ಅವರೇ ಬರ್ತಾರೆ ನಮ್ಗೆ ಕಲಿಬೇಕಂತ ಕ್ಲಾಸಸ್ ಅಲ್ಲಿ ಹೋಗಿದ್ರೆ. ಯಾಕಂದ್ರೆ ಎಲ್ಲರಿಗೆ ಹೆಂಗಿದೆ, ಸಿ, ಒನ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ಆಫ್ಟರ್ ಲುಕಿಂಗ್ ಅಟ್ ಗಿಟಾರ್, ಎವ್ರಿ ಒನ್ ವಾಂಟ್ಸ್ ಟು ಗಿಟಾರ್ ಕಲಿಬೇಕು, ಪ್ಲೇ ಮಾಡಬೇಕು.
0: ಇದು ಕರೆಕ್ಟ್.
1: ಹಾಂ, ನಂತರ ಇಟ್ ಡಿಪೆಂಡ್ಸ್. ಅವರು 10 ಸ್ಟೂಡೆಂಟ್ಸ್, 2-3 ಸ್ಟೂಡೆಂಟ್ಸ್ ಅಷ್ಟೇ ಕಲಿತಾರೆ ಗಿಟಾರ್. ಯಾಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪ್ಲೇ ಮಾಡಲಿಕ್ಕೆ ಇನಿಷಿಯಲಿ, ಇವನ್ ದೇ ಫೇಸ್ ಪ್ರಾಬ್ಲಮ್ ಆಫ್ ಹೋಲ್ಡಿಂಗ್ ದ ಸ್ಟ್ರಿಂಗ್ಸ್ ಅಂಡ್ ಆಲ್, ಸ್ವಲ್ಪ ಸ್ಟೂಡೆಂಟ್ಸ್ ಡ್ರಾಪ್ ಮಾಡ್ತಾರೆ. ಆದರೆ ಮ್ಯೂಸಿಕ್ ಇಟ್ಸ್ ಇಂಟ್ರೆಸ್ಟ್ ಟು ಎವ್ರಿ ಒನ್.
0: 10 ಜನರಲ್ಲಿ 10 ಹುಡುಗರಿಗೆ ಇಂಟ್ರೆಸ್ಟ್ ಇರುತ್ತೆ
1: ಇರುತ್ತೆ ಇರುತ್ತೆ
0: ಆದ್ರೆ ಅದರ ಡೀಟೇಲ್ಸ್ ನಲ್ಲಿ ಹೋದಾಗ 3 ಜನರು ಉಳಿತಾರೆ
1: ಇಂಟ್ರೆಸ್ಟ್. ಎಸ್ ಎಸ್, ಅದಿದೆ.
0: ಗಿಟಾರ್ ಬಗ್ಗೆ ಮಾತನಾಡೋಣ. ಆ ಗಿಟಾರ್ ಕಲೀಲಿಕ್ಕೆ ಎಷ್ಟು ಸಮಯ ಬೇಕು, ಅಂಡ್ ಅದಕ್ಕೆ ಏನಾದರೂ ಇನ್ಬಿಲ್ಟ್ ಟ್ಯಾಲೆಂಟ್ ಇರಬೇಕಾ?
1: ಬೇಸಿಕಲಿ ಬೇಸಿಕ್ಸ್ ಕಲೀಲಿಕ್ಕೆ ಮಿನಿಮಮ್ 3-4 ಮಂತ್ಸ್ ನಾವು ಹೇಳ್ತೀವಿ.
0: ಓ
1: ಎಸ್, ಇಟ್ ವಿಲ್ ಟೇಕ್ 3-4 ಮಂತ್ಸ್, ಅಟ್ ಲೀಸ್ಟ್ ಮಿನಿಮಮ್ 1 hour ಆಫ್ ಪ್ರಾಕ್ಟೀಸ್ ಆಗ್ಬೇಕ್ರಿ.
0: ಪ್ರತಿದಿನ
1: ಪ್ರತಿದಿನ 1 hour ಪ್ರಾಕ್ಟೀಸ್, ಆದರೆ ಇಟ್ ವಿಲ್ ಟೇಕ್ 3 ಮಂತ್ಸ್.
0: ಅದರಲ್ಲಿ ಯಾವುದು ರಾಗ ಇರುತ್ತಾ? ಯಾಕೆಂದ್ರೆ ನಾನು ಕೇಳಿದನೆ ಕಿ ಹಾರ್ಮೋನಿಯಂ ಪೇಟಿ ಬಾರಿಸೋರು ಇರಲಿ, ಅವರಿಗೆ ರಾಗ ರಾಗ ಭೂಪಾಲಿ, ಹೀಗಾಗಿ ಗಿಟಾರ್ ನಲ್ಲಿ ಏನಾದ್ರೂ?
1: ಇನಿಷಿಯಲಿ ನಾವು ಅವರಿಗೆ ಫಿಂಗರ್ ಮೂವ್ಮೆಂಟ್ಸ್ ಕಲಿತೀವಿ.
0: ಓ,
1: ಆದರೆ ಹೌ ಇಟ್ ಈಸ್ ಇನ್ ಇಂಡಿಯನ್ ಮ್ಯೂಸಿಕ್, ಸಾರೆಗಮ ಪದನಿಸ.
0: ಹಾ,
1: ಅದರಲ್ಲಿ ವಿ ಆರ್ ಇನ್ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಸಿ ಡಿ ಇ ಎಫ್ ಜಿ ಎ ಬಿ ಸಿ ಅಂತ ಈ ನೋಟ್ಸ್ ನ ಕಲಿತೆ ಅವರಿಗೆ. ಸಾರೆಗಾಮ ಪದನೇ ಸಿ ಡಿ ಇ ಎಫ್ ಜಿ ಎ ಬಿ ಸಿ. ಆ ನಂತರ ಕಾರ್ಡ್ಸ್ ಇರ್ತಾವೆ, ಮೇಜರ್ ಕಾರ್ಡ್ಸ್ ಇರ್ತಾವೆ, ಮೈನರ್ ಕಾರ್ಡ್ಸ್ ಇರ್ತಾವೆ, ಆ ಕಾರ್ಡ್ಸ್ ಅಲ್ಲಿ ರೂಟ್ಸ್ ಕಾರ್ಡ್ಸ್ ಇರ್ತಾವೆ, ಅವ್ರ ಸ್ಕೇಲ್ ಇರ್ತಾವೆ, ಅದೆಲ್ಲ ನಾವು ಕಲಿತೀವಿ.
0: ಅದ್ಭುತ. ಸೊ ಅದರಲ್ಲಿ ಈಗ ನಮ್ಮ ಇದರಲ್ಲಿ ಇರುವ ರಾಗ ತರ ಇಲ್ಲಿ ಡಿಫ್ರೆಂಟ್ ನೋಟ್ಸ್ ಅಂತ
1: ನೋಟ್ಸ್ ಇದೆ.
0: ಓಕೆ, ಆ ನೋಟ್ಸ್ ಗಳನ್ನ ಕಲಿತಾದ ತಕ್ಷಣ ಹೌ ವಿಲ್ ದೇ ಪ್ಲೇ, ಅಂದ್ರೆ ಅದನ್ನ ಯಾವ ರೀತಿ ಅವರು ಗೀತೆ ಮುಖಾಂತರ. ಈಗ ನೀವು ನಾವು ನೋಡಿದ್ದೇವೆ ನಾರ್ಮಲ್ ಆಗಿ ಒಂದು ಗೀತೆ ಹಾಡ್ತಿರ್ತೀರಾ, ಗಿಟಾರು ಪ್ಲೇ ಆಗ್ತಿರ್ತದೆ, ಸೇಮ್ ನಲ್ಲಿ ನಡೀತದೆ ಹೇಗೆ ಅದು?
1: ಓಕೆ, ಯೂಶುವಲಿ ಹೆಂಗಿದೆ ಸರ್, ಒಂದ್ ಸ್ಕೇಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜಿ ಸ್ಕೇಲ್ ನಾವು ತಗೋತೀವಿ ಸರ್, ಜಿ ಸ್ಕೇಲ್ ಜಿ ಜಿ ಮೇಜರ್ ಡಿ ಮೇಜರ್ ಸಿ ಮೇಜರ್ ಮೂರು ಕಾರ್ಡ್ಸ್ ಬರ್ತಾವೆ. ಆ ಸ್ಕೇಲ್ ಅಲ್ಲಿ ನಾವು ಸಾಂಗ್ ಹಾಡ್ತೀವಿ ಯಾವ್ದಾದ್ರೂ ಒಂದ್ ಸಾಂಗ್. ಸೊ ವಿ ಮ್ಯಾಚ್ ಅವರ್ ವಾಯ್ಸ್ ವಿತ್ ದ ಸ್ಟ್ರಿಂಗ್ಸ್.
0: ಓಕೆ, ಉದಾಹರಣೆ ಕೊಡಿ ನೋಡೋಣ.
1: ನಾವು ಫಾರ್ ಎಕ್ಸಾಂಪಲ್ ಒಂದ್ ಜಿ ಕಾರ್ಡ್ ನ ಹೋಲ್ಡ್ ಮಾಡ್ತಾ ಇದ್ದೀನಿ.
0: ಓಕೆ,
1: ಆ ಕಾರ್ಡ್ ಹಿಡಿದು ಮುಂಜಾನೆ ಮಂಜಲ್ಲಿ ಮಸ್ಸಂಜೆ ತಿಳಿ ತಂಪಲ್ಲಿ, ಈ ಲೈನ್ ಅಲ್ಲಿ ನಾಲ್ಕು ಕಾರ್ಡ್ ಬರ್ತವೆ.
0: ಇದೇ ಲೈನ್ ಹಿಡಿದು ಲೆಟ್ಸ್ ಚೇಂಜ್ ನೋಡೋಣ.
1: ಓ ಅಲವೇ ನೀನಲ್ಲಿ ಹೊಡೆಗಾಟ ನಿನಗಿನ್ನಲ್ಲಿ, ಜಿ ಮೇಜರ್ ಸಿ ಮೇಜರ್ ಜಿ ಮೇಜರ್ ಡಿ ಮೇಜರ್
0: ಎಲ್ಲಕ್ಕೂ ಒಂದೊಂದು ಕೊಡಿ.
1: ಮುಂಜಾನೆ ಜಿ ಮಂಜಲ್ಲಿ ಸಿ ಮುಸ್ಸಂಜೆ ಜಿ ಅಗೇನ್ ತಿಳಿ ತಂಪಲ್ಲಿ ಡಿ ಮೇಜರ್.
0: ನೋಡಿ ಎಷ್ಟು ಅಂದ್ರೆ ಬಹಳ ಡೀಟೇಲ್ ಆಗಿ ಹೋಗ್ಬೇಕು ಗಾಯನ ಅಂದ್ರೆ. ಇಟ್ಸ್ ಜೋಕ್, ಕೇಳಲಿಕ್ಕೆ ಬಹಳ ಮಜಾ ಅನ್ಸುತ್ತೆ, ಆದ್ರೆ ನೋಡಿ ಇಷ್ಟೆಲ್ಲ ಡೀಟೇಲ್ ಇದೆ. ನೀವು ಅದನ್ನ ಕಾರ್ಡ್ಸ್ ಪ್ರಕಾರ ಹೇಳುವಾಗ ಗೀತೆ ಅದ್ರ ಜೊತೆ ಉದಾಹರಣೆ ಮುಖಾಂತರ ಕೊಟ್ಟಿರಲ್ಲ, ಕ್ಲಿಯರಿಟಿ ಸಿಕ್ತು. ಸೊ ಈಗ ನೀವು ಹೇಳಿದ್ರೆ ಪ್ರತಿದಿನ ನೀವು ಕಲಿಸ್ತೀರಾ ಹುಡುಗರಿಗೆ, ಇದು ಆಯ್ತು. ವೈಯಕ್ತಿಕವಾಗಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿ.
1: ವೈಯಕ್ತಿಕ ಮಿನಿಮಮ್ ಅಟ್ಲೀಸ್ಟ್ 1 hour ನಾವು ಪ್ರಾಕ್ಟೀಸ್ ಮಾಡ್ತೇವೆ
0: ಪ್ರತಿನಿತ್ಯ.
1: ಯೂಶುವಲಿ ಹೆಂಗ್ ನಾವು ಪ್ರೋಗ್ರಾಮ್ ಮಾಡ್ತೀವಲ್ಲ ಅದೇ ನಮ್ಗೆ ಪ್ರಾಕ್ಟೀಸ್ ಆಗತ್ತೆ. ಕಂಟಿನ್ಯೂಸ್ಲಿ ಬೇರೆ ಬೇರೆ ಸಾಂಗ್ ಹಾಡ್ತೀವಿ, ಟೈಟಲ್ಸ್ ಒಂದ್ ಕಡೆ ಒಂದು ಪ್ರಾಕ್ಟೀಸ್ ಓನ್ಲಿ ಲೈವ್ ಶೋ ಅಲ್ಲಿ. ಅದು ಬಿಟ್ಟು ಮಿನಿಮಮ್ ಲೈಕ್ 1 hour ಇಂಡಿವಿಜುವಲ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ಗ್ರೂಪ್ ಅಲ್ಲಿ ವೀಕ್ಲಿ ಒನ್ಸ್ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಇನ್ ದ ಸ್ಟುಡಿಯೋ.
0: ಅದೇ ಅದೇ ಕೇಳಿರುವ ಕಾರಣ ಏನು ಗೊತ್ತಾಯ್ತಲ್ಲ, ಏಕೆಂದ್ರೆ ಪ್ರತಿದಿನ ಏನಾದ್ರು ಹೊಸ ಹೊಸ ಸಾಂಗ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬೇಕಲ್ಲ.
1: ಎಸ್ ಎಸ್,
0: ಅದಕ್ಕೆ ಕೇಳಿದ್ರು. ಸೊ ಒನ್ ಸಾಂಗ್, ಈಗ ಹೊಸ ರಿಲೀಸ್ ಆಗಿರುವ ಸಾಂಗ್ ಜಸ್ಟ್ 1-2 minutes ಆಗೋ ಬಂದಿದೆ ಅಂತ ತಿಳ್ಕೊಳ್ಳಿ.
1: ಕರೆಕ್ಟ್.
0: ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ವಿತ್ ಗ್ರೂಪ್?
1: ವಿತ್ ಗ್ರೂಪ್ ಮೊದಲಂದ್ರೆ ವಿ ಹ್ಯಾವ್ ಟು ಗೋ ಟು ದ ಸಾಂಗ್.
0: ಹೌದು,
1: ಧುನ್, ಅದರ ರೂಟ್ ಕಾರ್ಡ್ಸ್, ಲಿರಿಕ್ಸ್ ಒಂದು 2-3 times ಕೇಳ್ಬೇಕು ಸಾಂಗು. ಆ ನಂತರ ಮೊದಲು ನಾವು ಗಿಟಾರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ, ಅದು ಪರ್ಫೆಕ್ಟ್ ಆದ ಮೇಲೆ ವಿ ಆರ್ ದ ಇನ್ಸ್ಟ್ರೂಮೆಂಟ್ಸ್ ಅದರ್ ಇನ್ಸ್ಟ್ರೂಮೆಂಟ್ಸ್.
0: ಸೊ ಹೊಸ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್
1: ತಗೊಳ್ಳುತ್ತೆ.
0: ಅದು ನೋಡಿ, ಇಫ್ ಯು ಆರ್ ಅಲೋನ್, ನೀವೊಬ್ಬರೇ ಇದ್ರೆ ಅದು ಬೇರೆ ವಿಷಯ.
1: ಕರೆಕ್ಟ್.
0: ನಿಮ್ ಕೈಯಲ್ಲಿ ಗಿಟಾರ್ ಇದೆ, ಹೊಸ ಗೀತೆ ಇದೆ, ಯು ವಿಲ್ ಪಿಕ್ ಅಪ್. ಬಟ್ ಗ್ರೂಪ್ ನಲ್ಲಿ ಇದ್ದಾಗ ಆ ತಾಳ ಅವರೊಂದಿಗೆ
1: ಸೆಟ್ ಆಗ್ಬೇಕು.
0: ಯಾವ್ದಾದ್ರು ಸಂದರ್ಭ ಹಿಂಗ್ ಬಂದಿದೆ ಎಲ್ಲಿ ನೀವು ಒಂದು ಪ್ರೋಗ್ರಾಮ್ ಗೆ ಹೋಗಿದ್ದೀರಾ ವಿತ್ ಯುವರ್ ಬ್ಯಾಂಡ್, ಆ ಬ್ಯಾಂಡ್ ನಲ್ಲಿ ನಿಮಗೆ ಅದು ಸೆಟ್ ಆಗ್ಲಿಲ್ಲ, ಅವ್ರು ಒಂಥರ ಒಂದ್ ಲಯ ಹಿಡಿದಿದ್ದಾರೆ, ಆಗುತ್ತಲ್ಲ ಮಿಸ್ ಮ್ಯಾಚ್ ಯಾವತ್ತಾದ್ರೂ ಆಗಿದೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹಂಚಿಕೊಳ್ಳಿ.
1: ಹಾ, 1-2 times ಆಗಿರ್ಬೋದು.
0: ಅದೇ ಅದೇ ಅದೇ ಸಮಯದಲ್ಲಿ ನೀವು ಯಾವ ರೀತಿ ಒಂದು ಸ್ಟೆಪ್ ತಗೋತೀರಾ? ವಾಟ್ ಡೂ ಯು ಡೂ ವೆನ್ ದ ರಿದಮ್ ಇಸ್ ನಾಟ್ ಮ್ಯಾಚಿಂಗ್? ನೀವು ನಿಲ್ಲಿಸ್ತೀರಾ ಅಥವಾ ಏನಾಗುತ್ತೆ?
1: ಇಲ್ಲ,
0: ಕಡೆ ಇರುತ್ತೆ,
1: ನಿಲ್ಸಂಗಿಲ್ಲ.
0: ಅದೇ ತಿಳಿಸಿ.
1: ಎಸ್, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಏನಾಗ್ತದೆ ಅಂದ್ರೆ ಸಡನ್ ಅಂದ್ರೆ ಸ್ವಲ್ಪ ಬಿಟ್ ಚೇಂಜ್ ಆಗುತ್ತೆ, ವಿ ಸಿ ಈಚ್ ಅದರ್ ಸ್ಪೇಸ್, ಇಮಿಡಿಯೇಟ್ಲಿ ವಿ ಪಿಕ್ ಅಪ್ ಎನಿ ಒನ್ ಆಫ್ ದ ಪರ್ಸನ್, ಐದರ್ ಮೀ ಡ್ರಮ್ಮರ್ ಆರ್ ದ ಬೇಸ್ ಗಿಟಾರಿಸ್ಟ್.
0: ಆಡಿಯನ್ಸ್ ಅವರಿಗೆ ಏನು ಇದಾಗಲ್ಲ,
1: ತಿಳಿಯಂಗಿಲ್ಲ, ಆದ್ರೆ ನಾವು ಅದು ಕರೆಕ್ಟ್ಲಿ ಪ್ಯಾಚ್ ಮಾಡ್ತೇವೆ. ಅದು
0: ಏಕೆಂದ್ರೆ ಬರೀ ಕಲೆ ಇರೋದು ಮುಖ್ಯ ಅಲ್ಲ, ಇಂಥ ಒಂದು ಹೀಟ್ ಆಫ್ ದ ಮೂಮೆಂಟ್ ನಲ್ಲಿ ಆಗೋ ರಿದಮ್ ಮಿಸ್ ಏನಾದ್ರು
1: ಆಗ್ತದೆ ಆಗ್ತದೆ
0: ಅದಕ್ಕೆ ಕೇಳಿ.
1: ಯಾಕಂದ್ರೆ ಸ್ಪೆಷಲಿ ವಾಟ್ ಯು ಸೈಡ್, ಕ್ಲೈಂಟ್ಸ್ ಹೇಳ್ತಾರೆ ಕಿ ಐ ವಾಂಟ್ ಟು ಹಿಯರ್ ದಿಸ್ ಸಾಂಗ್
0: ಆನ್ ಸ್ಪಾಟ್
1: ಅಲ್ಲಿ. ಸೊ ಆ ಟೈಮ್ ಈ ತರ ಆಗ್ಬಹುದು. ಸೊ ಆ ಟೈಮ್ ಅಲ್ಲಿ ವಿ ಹ್ಯಾವ್ ದ ಐ ಕಾಂಟ್ಯಾಕ್ಟ್ಸ್.
0: ಸೊ ಈಗೆಂದ್ರೆ ನಾನು ಸಹಜವಾಗಿ ಯಾವ್ದು ಮ್ಯೂಸಿಕ್ ಬ್ಯಾಂಡ್ ಅನ್ನ ನೋಡಿದ್ರೆ ಅವರಲ್ಲಿ ಸಿಂಗರ್ಸ್ ಒಳ್ಳೆ ಹಾಡ್ತಿರ್ತಾರೆ, ಇನ್ಸ್ಟ್ರೂಮೆಂಟ್ ಬಾರಿಸ್ತಿರ್ತಾರೆ, ಒಮ್ಮೆ ಅವ್ರು ನೋಡಿ ಹಿಂಗ್ ಹಿಂಗ್ ಏನೋ ಮಾಡ್ತಾರೆ. ಅದೇ ನಾವು ಪ್ರೇಕ್ಷಕರ ನಾವು ಕೇಳ್ತೇವೆ, ಬಟ್ ಅದು ಅವ್ರಿಗೆ ಗೊತ್ತಾಗುದಿಲ್ಲ ಕಿ ಇಲ್ಲಿ ಮಿಸ್ ಆಗ್ತಾ ಇದೆ, ಇವ್ರು ಅಡ್ಜಸ್ಟ್ ಮಾಡ್ತಾ ಇದಾರೆ.
1: ಕರೆಕ್ಟ್ ಇದೆ, ಕರೆಕ್ಟ್.
0: ನೋಟದಲ್ಲಿ
1: ಐ ಕಾಂಟ್ಯಾಕ್ಟ್ಸ್ ಅಲ್ಲಿ ನಾವು ಮ್ಯಾನೇಜ್ ಮಾಡ್ತೇವೆ.
0: ವೆರಿ ನೈಸ್, ಇದು ಒಂದು ಕಲೆ ಅಂತ ಹೇಳ್ಬೋದು. ಸೊ ಅಂತ ಸಂದರ್ಭದಲ್ಲಿ ಇವತ್ತಿನವರೆಗೆ ನೀವು ಎಲ್ಲಿಯೋ ಹೊರಗೆ ಹೋದ್ರೆ ಎಲ್ಲೂ ತಪ್ಪಾಗಿಲ್ಲ, ರಿದಮ್ ಮಿಸ್ ಆಗಿಲ್ಲ, ಯು ಜಸ್ಟ್ ಅಡ್ಜಸ್ಟೆಡ್. ಸೊ ಅಡ್ಜಸ್ಟ್ ಮಾಡಿರೋ ಯಾವ್ದಾದ್ರು ಗೀತೆ ಇದೆ ಹಾಗೆ?
1: ದೇರ್ ಇಸ್ ಒಂದು ಹಿಂದಿ ಹಾಡಿದೆ, ತೇರೆ ಬಿನಾ ಜಿಂದಗಿ ಸೆ ಕೋಯಿ ಶಿಕ್ವಾ. ಸೊ ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗುತ್ತೆ, ಕಾಶ್ ಐಸಾ ಹೋ. ಸೊ ಅಲ್ಲಿ ಒಂದ್ ಡ್ರಮ್ ಪೀಸ್ ಇದೆ, ಆ ಆಫ್ ಬೀಟ್ ಅಲ್ಲಿ ಪಿಕ್ ಮಾಡಬೇಕು.
0: ಆಫ್ ಬೀಟ್?
1: ಹಾ,

0: ಇಲ್ಲಿ ಪಿಕ್ ಮಾಡ್ಬೇಕು ಡ್ರಮ್ಸ್. ಸೊ ಅಲ್ಲಿ ಸ್ವಲ್ಪ ಡ್ರಮ್ಮರ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಯಾವ ನೋಟ್ ಅಲ್ಲಿ ಪಿಕಪ್ ಮಾಡಬೇಕು
1: ನೋಡಿ.
0: ಸೊ ದಿಸ್ ಇಸ್ ಒನ್ ಸಾಂಗ್ ಸ್ಪೆಸಿಫಿಕಲಿ ವಿ ಆರ್ ಫೇಸ್ಡ್ ಅ ಪ್ರಾಬ್ಲಮ್.
1: ನೋಡಿ ನೀವು ಅದನ್ನ ಹೇಳುವಾಗ ನಿಮ್ ಮುಖದ ಮೇಲೆ ಅದೊಂದು ತೇಜಸ್ ಬರ್ತಾ ಇದೆ, ನನ್ಗೆ ಅರ್ಥ ಆಗ್ತಾ ಇದೆ ಅದು ಎಷ್ಟು ಟಫ್ ಇರಬಹುದು ಆ ಡ್ರಮ್ಮರಿಗೆ. ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ಯುವ ಧ್ವನಿ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಮ್ಯೂಸಿಕ್ ಟೀಚರ್ ಅಂಡ್ ಮ್ಯೂಸಿಷಿಯನ್ ಆಫ್ ಪ್ರಸಾದ್ ಭಟ್ ಅವರೇ ಬಂದಿದ್ದಾರೆ. ಪ್ರಸಾದ್ ಭಟ್ ಅವರು ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಬಗ್ಗೆ, ಸಂಗೀತದ ಬಗ್ಗೆ ಇಷ್ಟೆಲ್ಲ ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ಸಂಗೀತ ಕೇಳಲಿಕ್ಕೆ ಎಷ್ಟು ಗಮ್ಮತ್ತೋ ಅಷ್ಟೇ ಅದರ ಹಿಂದೆ ಇರುವ ಆ ಕಷ್ಟದ ಬಗ್ಗೆ, ಪರಿಶ್ರಮದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಕಲಾವಿದರಾಗಿ ನೀವು ಈಗಿನ ಕಾಲದಲ್ಲಿ ಎಷ್ಟು ಸುಲಭವಾಗಿದೆ ಈ ಕಲಾವಿದರ ಜೀವನ, ಆಸ್ ಅನ್ ಆರ್ಟಿಸ್ಟ್ ಹೌ ಈಸಿ ಇಟ್ ಇಸ್ ಆರ್ ಹೌ ಡಿಫಿಕಲ್ಟ್ ಇಸ್ ಇಟ್, ಅದ್ರ ಬಗ್ಗೆ.
0: ಓಕೆ, ಮೊದಲು ನಮ್ಮ ಬೆಲ್ಗಾಮಲ್ಲಿ ಭಾಳ ಪ್ಲಾಟ್ಫಾರ್ಮ್ ಇರಲಿಲ್ಲ, ಯು ಶುಡ್ ನಾಟ್ ಗೆಟ್ ಅ ಪ್ಲಾಟ್ಫಾರ್ಮ್ಸ್ ಟು ಪರ್ಫಾರ್ಮ್. ಸೊ ಈಗ ಹೆಂಗಿದೆ, ಇಟ್ಸ್ ಅ ಟ್ರೆಂಡ್ ವಿಚ್ ಇಸ್ ಕಮ್ ಅಪ್ ಫಾರ್ ಅ ಲೈವ್ ಮ್ಯೂಸಿಕ್.
1: ಹೌದಲ್ಲ,
0: ಎಲ್ಲ ಕಡೆ ಓವರ್ ಆಲ್ ದ ವರ್ಲ್ಡ್, ಮತ್ತು ದೇರ್ ಆರ್ ಮೆನಿ ಹೋಟೆಲ್ಸ್ ಕಮ್ ಅಪ್, ಹೋಟೆಲ್ಸ್ ಬಂದಾವೆ. ಸೊ ಎಲ್ಲ ಕಡೆ ಲೈವ್ ಮ್ಯೂಸಿಕ್ ರಿಕ್ವೈರ್ಮೆಂಟ್ ಬರ್ತಾ ಇದೆ. ವಿ ನೀಡ್ ಅನ್ ಆರ್ಟಿಸ್ಟ್, ವಿ ನೀಡ್ ಅನ್ ಸಿಂಗರ್, ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಅನ್ನೇ ಬಿಡಿ. ಸೊ ಅಲ್ಲಿಂದ ನಮಗೆ ಪ್ಲಾಟ್ಫಾರ್ಮ್ ಈಸಿಲಿ ಈಗ ಸಿಗ್ತದೆ ಬೆಲ್ಗಾಮಲ್ಲಿ. ಡಿಫಿಕಲ್ಟೀಸ್ ಅಂದರೆ ಈಗ ಇದೆಲ್ಲ ಮ್ಯೂಸಿಷಿಯನ್ಸ್ ನೋಡಿ, ಎಲ್ಲರೂ ಮ್ಯೂಸಿಕ್ ಕಲಿತಾ ಇದ್ದಾರೆ, ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಕಮಿಂಗ್ ಆಸ್ ಅನ್ ಆರ್ಟಿಸ್ಟ್. ಸೊ ಈ ಒಂದು ಕಾಂಪಿಟಿಷನ್ ಇಸ್ ವೆರಿ ಡಿಫಿಕಲ್ಟ್
1: ಈಗ.
0: ಹಾಂ, ಕಾಂಪಿಟಿಷನ್ ಜಾಸ್ತಿ ಆಗಿದೆ.
1: ಕಾಂಪಿಟಿಷನ್ದಿಂದ ಗೆಲ್ಲಿಕ್ಕೆ ವಾಟ್ ಈಸ್ ಅ ವೇ, ಹೌ ಟು ಟ್ಯಾಕಲ್ ಕಾಂಪಿಟಿಷನ್? ಪ್ರಸಾದ್ ಅವರೇ,
0: ಟ್ಯಾಕಲ್ ಕಾಂಪಿಟಿಷನ್ಸ್ ವಿ ಶುಡ್ ಬಿ ವೆರಿ ಯುನಿಕ್.
1: ಆ ಶಬ್ದನೇ ನಿಮ್ಮ ಕಡೆಯಿಂದ ಬೇಕಿತ್ತು, ಯೂನಿಕ್ನೆಸ್ ಬೇಕು ಅಂತ ಹೇಳಿದ್ರಿ. ಬನ್ನಿ ಈಗ ಆ ಪ್ರಶ್ನೆನೇ ನಿಮ್ಗೆ ಮುಂದಿಡ್ತಾ ಇದ್ದಾನೆ, ನಿಮ್ಮಲ್ಲಿರೋ, ನಿಮ್ಮ ಬ್ಯಾಂಡ್ ಅಲ್ಲಿರೋ ಯೂನಿಕ್ನೆಸ್ ತಿಳಿಸಿ.
0: ಓಕೆ, ಯೂನಿಕ್ನೆಸ್ ಅಂದ್ರೆ ಈಗ ನಾವು ಒಂದು ಸಾಂಗ್ ತೆಗಿತೀವಿ, ಎನಿ ಸಾಂಗ್ ಎಕ್ಸಾಂಪಲ್, ಒಂದು ಸಾಂಗ್ ವಿಲ್ ಟೇಕ್, ಆ ಸಾಂಗ್ ಅಲ್ಲಿ ಹೆಂಗ್ ನಾವು ವೇರಿಯೇಷನ್ಸ್ ಹಾಕ್ತೀವಿ ಇನ್ ದ ವಾಯ್ಸಸ್ ದಟ್ ವಿ ಕ್ಯಾನ್ ಟೇಕ್, ಹೆಂಗೆ ನಾವು ಇನ್ಸ್ಟ್ರೂಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ, ದ ರೋಲ್ಅಪ್ಸ್, ದಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ದರ್ ಆರ್ ಮೆನಿ ಮೋರ್ ಆರ್ಟಿಸ್ಟ್, ರೆಗ್ಯುಲರ್ ನಾವು ಸಿಂಗ್ ಮಾಡಬಹುದು, ಸೊ ದರ್ ಈಸ್ ನೋ ಎನಿ ಫ್ಲೇವರ್ ಇನ್ ದಟ್, ಇಟ್ಸ್ ಲೈಕ್ ನಾರ್ಮಲ್. ಸೊ ವೆನ್ ವಿಲ್ ಆಡ್ ಸಮಥಿಂಗ್ ವೇರಿಯೇಷನ್ಸ್ ಎಲ್ಲ ಸ್ವಲ್ಪ ಸಾಂಗ್ ಚೇಂಜ್ ಆಗುತ್ತೆ.
1: ಈ ಯುನಿಕ್ನೆಸ್ ಇವತ್ತಿನ ಕಾಲದಲ್ಲಿ ಇಸ್ ಅ ಕೀ ಟು ಟ್ಯಾಕಲ್ ಕಾಂಪಿಟಿಷನ್ ಅಂತ ಹೇಳ್ಬೋದು, ನಿಮ್ ಕಡೆ ಇದೆ 100%. ಸೊ ಇದು ಯುವ ಧ್ವನಿ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಮ್ಯೂಸಿಕ್ ಟೀಚರ್ ಹಾಗೂ ಮ್ಯೂಸಿಷಿಯನ್ ಪ್ರಸಾದ್ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉತ್ತಮವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ ಕೇಳಿರುವ ಪ್ರಶ್ನೆಗಳಿಗೆ. ಈಗ ಯುವಕರಿಗೆ ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಏಕೆಂದ್ರೆ ಈಗ ಯುವಕರು ತಮ್ಮದೇ ಆದಂತಹ ಒಂದು ವೇ ಹುಡುಕಾಡ್ತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಬರೀ ಎರಡೇ ಪ್ರೊಫೆಷನ್ ಹಿಡಿದು ಕೂತಿದ್ರು, ಆದ್ರೆ ಹೀಗಿಲ್ಲ. ಇವತ್ತು ಟೀಚರ್ ಆದ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ?
0: ಆಸ್ ಎ ಟೀಚರ್, ಐ ಥಿಂಕ್ ಮ್ಯೂಸಿಕ್ ಎಲ್ಲರೂ ಕಲಿಬೇಕ್ರಿ, ನಾಟ್ ಓನ್ಲಿ ಫಾರ್ ಬೀಯಿಂಗ್ ಅನ್ ಮ್ಯೂಸಿಷಿಯನ್ಸ್ ಬಟ್ ಆಲ್ಸೋ ಫಾರ್ ಅ ಪೀಸ್ ಆಫ್ ಮೈಂಡ್.
1: ಕೋರ್ಸ್,
0: ಯಾ, ಯು ಶುಡ್ ಹ್ಯಾವ್ ಅ ಮ್ಯೂಸಿಕ್ ಇನ್ ಲೈಫ್.
1: ಹೌದು.
0: ಸೊ ಇಟ್ ವಿಲ್, ಮ್ಯೂಸಿಕ್ ಅಂದ್ರೆ ನಮ್ದು ಬ್ರೈನ್ ಡೆವಲಪ್ ಮಾಡ್ತಿದ್ರೆ ಅದು, ಇಟ್ ವಿಲ್ ಹೆಲ್ಪ್ ಟು ಡೆವಲಪ್ ದ ಮೆಮರಿ, ಡೆವಲಪ್ ದ ಬ್ರೈನ್, ಸ್ಪೆಷಲಿ ಫಾರ್ ದ ಚಿಲ್ಡ್ರನ್ಸ್. And this is helpful for all the kids.
1: So, ಅಲ್ಲೇ ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ, ಈ ಸಂಗೀತ ಮ್ಯೂಸಿಕ್ ನ ಲಾಭ ಏನು ನಮ್ಮ ಜೀವನಕ್ಕೆ? ಯಾಕಂದ್ರೆ ಈ ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ಎಲ್ಲಿ ನಮ್ಗೆ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಬಗ್ಗೆ ಬಹಳಷ್ಟು ಜನರು ಮಾತನಾಡ್ತಾರೆ.
0: ಕರೆಕ್ಟ್, ಕರೆಕ್ಟ್.
1: ಮ್ಯೂಸಿಕ್ ಎಷ್ಟು ಸಹಾಯ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸಿ.
0: ಇಟ್ ವಿಲ್ ರಿಲೀಸ್ ದಿ ಡಿಪ್ರೆಷನ್, ದ ಫಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಮೆಂಟಲ್ ಹೆಲ್ತ್ ನು ಬಹಳ ಬಹಳ ಹೆಲ್ಪ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ. ಯು ಕ್ಯಾನ್ ಲಿಸನ್ ಟು ಎನಿ ಕೈಂಡ್ ಆಫ್ ಮ್ಯೂಸಿಕ್ ಅಕಾರ್ಡಿಂಗ್ ಟು ನಿಮ್ ಚಾಯ್ಸ್. ಇಟ್ ವಿಲ್ ಹೆಲ್ಪ್ ಫಾರ್ ದ ಮೆಂಟಲ್ ಹೆಲ್ತ್, ಡಿಪ್ರೆಷನ್, ಫಾರ್ ಎವ್ರಿಥಿಂಗ್ ಇಸ್ ಅ ಗುಡ್ ಮೆಡಿಸಿನ್. ದಟ್ಸ್ ಅ ಮ್ಯೂಸಿಕ್.
1: ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗೆ ಒಂದು ಔಷಧಿ ಅಂದ್ರೆ ಸಂಗೀತ.
0: ಸಂಗೀತ,
1: ಬಹಳಷ್ಟು ಜನರು ನಾರ್ಮಲ್ ಲೈಫ್ ಅಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಅಫ್ಕೋರ್ಸ್ ಮ್ಯೂಸಿಕ್ ಕೇಳ್ತಾರೆ, ಬಟ್ ಮ್ಯೂಸಿಕ್ ಕಲಿಯೋದು ಅಂಡ್ ಕೇಳೋದು ಎರಡು ಡಿಫ್ರೆಂಟ್ ಆದ ವಿಷಯ.
0: ಕರೆಕ್ಟ್,
1: ಹೌದಲ್ವಾ? ನಿಮ್ಮ ಹವ್ಯಾಸದ ಬಗ್ಗೆ ತಿಳಿಸಿ, ಎನಿ ಹಾಬೀಸ್ ವಿಚ್ ಯು ಹ್ಯಾವ್ ಅಪಾರ್ಟ್ ಫ್ರಮ್ ಮ್ಯೂಸಿಕ್?
0: ಮೈ ಹಾಬೀಸ್ ಆರ್ ಲೈಕ್ ಟ್ರಾವೆಲಿಂಗ್.
1: ಯಾಕೆ ಟ್ರಾವೆಲಿಂಗ್ ಅಂದ್ರೆ ಏನ್ ಕಾರಣ ಇರಬಹುದು ಅದ್ರ ಬಗ್ಗೆ ತಿಳಿಸಿ.
0: ಟ್ರಾವೆಲಿಂಗ್ ಅಂದ್ರೆ ನೇಚರ್, ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್, ನೇಚರ್ ನೋಡೋದು ನನ್ಗೆ ಬಹಳ ಇಷ್ಟ. ಅಲ್ಲಿ ಹೋಗಿ ಮ್ಯೂಸಿಕ್ ಕೇಳೋದು ಮತ್ತು ಮ್ಯೂಸಿಕ್ ಪ್ಲೇ ಮಾಡೋದು, ದಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನ್ ಫೀಲಿಂಗ್.
1: ಅದರ ಅನುಭವ ಹೇಳಿ, ಏಕೆಂದ್ರೆ ನೀವೀಗ ಹೇಳಿದ್ರಿ ಹವ್ಯಾಸ ನನಗೆ ಟ್ರಾವೆಲಿಂಗ್ ಅಂತ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ಇರಬಹುದಲ್ಲ, ಏನಪ್ಪ ನಿಮ್ ಕಡೆ ಯಾವ ಸ್ಥಳಕ್ಕೆ ಹೋಗಿದ್ರಿ, ಯಾವ ಗೀತೆ ನಿಮಗೆ ಅಲ್ಲಿ?
0: ನಮ್ದೊಂದು ಪ್ರೋಗ್ರಾಮ್ ಇತ್ತು ರೆಸಾರ್ಟ್ ಅಲ್ಲಿ, ಪ್ಲೇಸ್ ದಾಂಡೇಲಿ.
1: ದಾಂಡೇಲಿ ನೈಸರ್ಗಿಕ ಸ್ಥಳ.
0: ನಾವು ಅಲ್ಲಿ ಹೋಗಿದ್ವಿ. ಸೊ ನಮ್ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತು ಅರೌಂಡ್ ಲೈಕ್ ರಾತ್ರಿ 12 o'clock. ಸೊ ನಾವು ರೂಮ್ ಕಡೆ ಬಂದ್ವಿ. ಲೇಟರ್ ಹೋಟೆಲ್ ಅವರು ಇನ್ಸಿಸ್ಟ್ ಮಾಡಿದ್ರು ಕಿ ವಿಲ್ ಹ್ಯಾವ್ ಅ ಫೈರ್ ಕ್ಯಾಂಪ್.
1: ಓ,
0: ರಾತ್ರಿ
1: ರಾತ್ರಿ. ಓಕೆ.
0: ಅಂಡ್ ಕಪಲ್ ಆಫ್ ಸಾಂಗ್ಸ್ ನಾವು ಹಾಡೋಣ ಅಂದ್ರೆ. ಸೊ ಅಲ್ಲಿ ಹೋಗಿ ರಾತ್ರಿ ಲೈಕ್ ಅರೌಂಡ್ 12:30, 1 o'clock ವಿ ಹ್ಯಾವ್ ಪುಟ್ ಅ ಫೈರ್ ಕ್ಯಾಂಪ್, ಸಿಂಗ್ ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿತ್ ಗಿತಾರ್, ವೋಕಲ್ ಸಿಂಗಿಂಗ್, ಅ ಸ್ಮಾಲ್ ಡ್ರಮ್, ಇಟ್ಸ್ ಕಾಲ್ ಎಸ್ ಜಿಂಬೆ. ಅಂಡ್ ವಿ ಸ್ಟಾರ್ಟೆಡ್ ಸಿಂಗಿಂಗ್ ಅಂಡ್ ಅರೌಂಡ್ ಲೈಕ್ ಇಟ್ ಇಸ್ 4 o'clock ಮಟ್ಟ ನಾವು ವಿ ಸ್ಟಾರ್ಟೆಡ್ ಸಿಂಗಿಂಗ್ ದ ಸಾಂಗ್.
1: ಕಂಟಿನ್ಯೂ
0: ಇನ್ ಬಿಟ್ವೀನ್ ಅ ಜಂಗಲ್ ರೆಸಾರ್ಟ್ ಅಲ್ಲಿ.
1: ಎಷ್ಟು ಜನ?
0: 7 to 8 people
1: aarambhadalli amegle munjane 4 gante mata ash jana idra
0: idru ellaru idru we are only supposed to sing for 30 minutes but music idella it extended up to 4 a.m.
1: 4 gante munjane mata
0: continue so it was a good experience with nature
1: adbhuta so solo traveling ella madidra neevu
0: solo maridevi
1: ಸೋಲೋ ಮಾಡಿದಾಗ ಅಲ್ಲಿ ಹೋದಾಗ ಯಾವ ಎಕ್ಸ್ಪೀರಿಯನ್ಸ್ ಇತ್ತು ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್
0: ಸ್ಪೆಷಲಿ ಸೋಲೋ ಅಂದರೆ ನಾವು ಅಪ್ ಟು ಹುಬ್ಳಿ ನಿಯರ್ ಬೈ 100 kilometers ಟ್ರಾವೆಲ್ ಮಾಡ್ತೇವೆ ಟೂ ವೀಲರಲ್ಲಿ ಸೋಲೋ ಅಲ್ಲಿ ಸೊ ಅಲ್ಲಿ ಹೋಗುವಾಗ ಸ್ವಲ್ಪ ಸಿನರ್ಸ್ ಇದಾವೆ ಅಲ್ಲಿ ಸೊ ಹೈವೇಯಲ್ಲಿ ನಿಲ್ಲೋದು ಹ್ಯಾವಿಂಗ್ ಅ ಕಪ್ ಆಫ್ ಟೀ ಲಿಸ್ನಿಂಗ್ ಟು ಮ್ಯೂಸಿಕ್ ವಿತ್ ನೇಚರ್
1: ಅದ್ಭುತ
0: ದಟ್ ಇಸ್ ಆಲ್ಸೋ ಗುಡ್ ಎಕ್ಸ್ಪೀರಿಯನ್ಸ್
1: ಪ್ರಸಾದ್ ಅವರೇ ಮ್ಯೂಸಿಕ್ ಟೀಚರ್ ಆಗ್ಬೇಕನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಾಗ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ಸಪೋರ್ಟ್ ಹೇಗಿತ್ತು ಅಫ್ಕೋರ್ಸ್ ನಿಮ್ಮ ಇಡೀ ಪರಿವಾರದವರು ಕಲಾಕ್ಷೇತ್ರದಲ್ಲೇ ಇದ್ದಾರೆ ಬಟ್ ಎಸ್ ಅದ್ರ ಬಗ್ಗೆ ತಿಳಿಸಿ
0: ಫಸ್ಟ್ ಅಟೆಂಪ್ಟ್ ಅಲ್ಲಿ ಅವ್ರು ಹೇಳಿದ್ರು
1: ಏನ
0: ಫಸ್ಟ್ ಯು ಗೋ ಫಾರ್ ದಿಸ್ ಜಾಬ್ ಆಸ್ ಅ ಮ್ಯೂಸಿಕ್ ಟೀಚರ್
1: ಓ ಫಸ್ಟ್ ಅಟೆಂಪ್ಟ್ ನಲ್ಲೇ ಹೇಳ್ಬಿಟ್ಟು ಯಾಕಂದ್ರೆ ಅದು ಬಹಳಷ್ಟು ಜನರಿಗೆ ಹೇಳಿ ಅದೇ ನಾನು ಹೇಳಿನಲ್ಲ ನಿಮ್ಮ ಪರಿವಾರದವರೇ ಇಡೀ ಪರಿವಾರದ ಕುಟುಂಬದವರು ಈ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿಯೇ ಸೇವೆ ಮಾಡ್ತಾ ಇದ್ದಾರೆ ಈಗ ಎಷ್ಟೋ ಕೇಳುಗರು ನಮ್ಮ ಸ್ನೇಹಿತರು ಇರ್ತಾರೆ ರೇಡಿಯೋ ಕೇಳೋರು ಅವರಿಗೂ ಆಸಕ್ತಿ ಇರುತ್ತೆ ಸಂಗೀತದ ಒಂದು ಕ್ಷೇತ್ರದಲ್ಲಿ ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಗಾಯನ ಇರಲಿ ಗಿಟಾರ್ ಇರಲಿ ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸ್ಕೋಪ್ ಎಷ್ಟಿದೆ ಈ ಒಂದು ಕ್ಷೇತ್ರದಲ್ಲಿ
0: ಓಕೆ ದಿಸ್ ಇಸ್ ಅ ಗುಡ್ ಕ್ವಶನ್ ಯು ಆರ್ ಆಸ್ಕ್ಡ್ ಸಿ ನೌ ಡೇಸ್ ಸ್ವಲ್ಪ ಜನರಿದ್ದಾರೆ ಅವರು ಮ್ಯೂಸಿಕ್ ಅಂದರೆ ಅಷ್ಟೇ ಸಪೋರ್ಟ್ ಮಾಡಲ್ಲ ಮೇಕಿಂಗ್ ಆಸ್ ಅ ಪ್ರೊಫೆಷನ್
1: ಹೌದು
0: ಪೇರೆಂಟ್ಸ್ ಏನಂತಾರೆ ಓಕೆ ಮ್ಯೂಸಿಕ್ ಯು ಲರ್ನ್ ಮ್ಯೂಸಿಕ್
1: ನೀವು
0: ಮ್ಯೂಸಿಕ್ ಕಲೀರಿ ಆದರೆ ಆಸ್ ಅ ಪ್ರೊಫೆಷನ್ ಯು ಬಿ ಆಸ್ ಅ ಬ್ಯಾಂಕರ್ ಡಾಕ್ಟರ್ ಲಾಯರ್ ಎನಿಥಿಂಗ್ ಬಟ್ ಹಂಗಿಲ್ಲ ಯು ಕ್ಯಾನ್ ಆಲ್ಸೋ ಮೇಕ್ ಅ ಪ್ರೊಫೆಷನ್ ಮ್ಯೂಸಿಕ್ ಆಸ್ ಅ ಪ್ರೊಫೆಷನ್ ಬಹಳ ಸ್ಕೋಪಿಗೆ ನೌ ಡೇಸ್ ಈ ಜನರೇಷನ್ ಅಲ್ಲಿ ದೇರ್ ಇಸ್ ಅ ಲಾಟ್ಸ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್ ಬಹಳ ಪ್ಲಾಟ್ಫಾರ್ಮ್ಸ್ನೂ ಅದಾವೆ ಸೊ ಐ ಥಿಂಕ್ ಯು ಶುಡ್ ಗಿವ್ ಸ್ಕೋಪ್ ಟು ದ ಮ್ಯೂಸಿಕ್ ಯಾರು ಪೇರೆಂಟ್ಸ್ ಇದ್ದಾರೆ ದೇ ಶುಡ್ ಸಪೋರ್ಟ್ ದೆಮ್ ಫಾರ್ ದ ಮ್ಯೂಸಿಕ್
1: ಮ್ಯೂಸಿಕ್ ಟೀಚರ್ ಆಗಿ ಮ್ಯೂಸಿಷಿಯನ್ ಆಫ್ ಅ ಬ್ಯಾಂಡ್ ಆಗಿ ಸ್ಕೋಪ್ ಎಷ್ಟಿದೆ ಏಕೆಂದ್ರೆ ಒಂದ್ ಕಾಲ ಇತ್ತು ಎಲ್ಲಿ ಸೋಷಿಯಲ್ ಮೀಡಿಯಾ ಇದ್ರಿಕ್ಕಿಲ್ಲ ಅಷ್ಟು ಶೋಸ್ಗಳು ಇದ್ದಿರ್ಕಿಲ್ಲ ರಿಯಾಲಿಟಿ ಶೋಸ್ ಟು ಬಿ ಆನೆಸ್ಟ್ ಈಗ ಸ್ಕೋಪ್ ಎಷ್ಟು ಬೆಳೆದಿದೆ ಯಾರಾದ್ರೂ ಒಬ್ಬ ಹುಡುಗ ಹುಡುಗಿ ಅವ್ರ ಕಡೆ ಚಿಕ್ಕದಾದಂತ ಈ ಸಂಗೀತದ ಕಲೆ ಇದ್ರೆ ಅದನ್ನ ಶಾರ್ಪನ್ ಮಾಡಿದ್ರೆ ಯಾರ ರೇಂಜ್ಗೆ ಹೋಗ್ಬಹುದು ಅದ್ರ ಬಗ್ಗೆ ತಿಳಿಸಿ
0: ಸ್ಮಾಲ್ ಟ್ಯಾಲೆಂಟ್ ಇದ್ರೇನು ದೇ ಕೆನ್ ಗೋ ಅಪ್ ಟು ಅ ರಿಯಾಲಿಟಿ ಶೋ ಲೆವೆಲ್ ಬಟ್ ಆ ತರ ಪ್ರಾಕ್ಟೀಸ್ ಮಾಡಬೇಕು
1: ಸಾಧನೆ ಮಾಡ್ಲೇಬೇಕು
0: ಹಾ ಸಾಧನೆ ಮಾಡಬೇಕು ದೇ ಕೆನ್ ಗೋ ಯಾಕಂದ್ರೆ ಇವೆಂಟ್ಸ್ ಮಾಡಿ ಪ್ರೋಗ್ರಾಮ್ಸ್ ಮಾಡಿ ಒಂಥರ ಎಕ್ಸ್ಪೀರಿಯನ್ಸ್ ಬರುತ್ತೆ ಸೊ ದಟ್ ಎಕ್ಸ್ಪೀರಿಯನ್ಸ್ ವಿಲ್ ಹೆಲ್ಪ್ ದಮ್ ಟು ರೀಚ್ ಅಪ್ ಟು ದಟ್ ಲೆವೆಲ್
1: ಯಾವ ವಯಸ್ಸಿನಲ್ಲಿ ವಾಯ್ಸ್ ಏಕದಂ ಕ್ಲೀನ್ ಆಗುತ್ತೆ ಯಾಕೆಂದ್ರೆ ದೇರ್ ಆರ್ ಸ್ಟೇಜಸ್ ಆಫ್ ವಾಯ್ಸ್ ಅಂತ ಹೇಳ್ತಾರೆ ಬಾಲ್ಯದಲ್ಲಿ ನಾನು ನಮ್ಮ ಧ್ವನಿ ಡಿಫ್ರೆಂಟ್ ಆಗಿತ್ತು ಆಮೇಲೆ ಆಫ್ಟರ್ ಅವರ್ ಮೆಚುರಿಟಿ ಏಜ್ ಅಂಡ್ ಪ್ಯೂಬರ್ಟಿ ಅದೇನಂತಾರೆ ಅದೊಂದು ಚೇಂಜ್ ಆಗಿಬಿಡುತ್ತೆ
0: ಕರೆಕ್ಟ್ ಕರೆಕ್ಟ್
1: ಸೊ ಯಾ ಒಂದು ವಯಸ್ಸಿನಲ್ಲಿ ಹುಡುಗರು ಅಥವಾ ಹುಡುಗಿರು ತಮ್ಮ ಪಾಲಕರು ಅವ್ರ ಮಕ್ಕಳಿಗೆ ಸಿಂಗಿಂಗ್ ಕ್ಲಾಸಸ್ ಹಚ್ಚಬಹುದು ಅದ್ರ ಬಗ್ಗೆ ಸ್ವಲ್ಪ
0: ಮಿನಿಮಮ್ ಅಟ್ ಲೀಸ್ಟ್ 7 years ಅಂಡ್ ಅಬೌವ್ 7 years ಸ್ಟಾರ್ಟ್ ಮಾಡಬೇಕು ಸ್ಲೋಲಿ ಸ್ಲೋಲಿ ಸ್ಲೋಲಿ ಸ್ಲೋಲಿ ಹಾಡಿ ಹಾಡಿ ಹಾಡಿ ಅಲಂಕಾರ ಎಲ್ಲ ಹಾಡಿ ವಾಯ್ಸ್ ಸ್ಲೋಲಿ ಸ್ಲೋಲಿ ಡೆವಲಪ್ ಆಗುತ್ತೆ ಬಟ್ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ವಾಯ್ಸ್ ಮೆಚೂರ್ ಆಗುತ್ತೆ
1: ವಾಯ್ಸ್ ಬಗ್ಗೆ ಮಾತನಾಡ್ತಿದ್ದೇವೆ ಗಾಯಕರು

0: ವಾಟರ್ ಬಾಟಲ್. ಎಸ್,
1: ನಾನು ಈಗಲೂ ನೀವು ಇಲ್ಲಿ ಬಂದಾಗ ನಾನು ನೋಡಿದೆ ನಿಮ್ದೇ ಆದಂತಹ ಒಂದು ಬಾಟಲ್ ಇದೆ.
0: ಎಸ್ ಎಸ್ ಎಸ್,
1: ಇದೇ ತಮ್ಮದೇ ಆದಂತಹ ಒಂದು ಕಷ್ಟ ಇದೆ ಇದ್ರ ಹಿಂದೆ. ಮೇಂಟೈನ್ ಮಾಡಬೇಕು,
0: ಮೇಂಟೈನ್ ಮಾಡಬೇಕು.
1: ಸರ್ದಿ ನೆಗಡಿ ಆಯ್ತು ಅಂತ ತಿಳ್ಕೊಳ್ಳಿ, ಹಾಗೆ ಆಗುತ್ತೆ ಶರೀರ ಸರ್, ಏನ್ ಮಾಡ್ಲಿಕ್ಕೆ?
0: ಕರೆಕ್ಟ್ ಇದೆ.
1: ಅದೇ ಸಂದರ್ಭದಲ್ಲಿ ಶೋ ಇದ್ದಾಗ ಹೌ ಡು ಯು ಟ್ಯಾಕಲ್?
0: ಅದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ, ಆದ್ರೆ ಸ್ವಲ್ಪ ಪಿಲ್ಸ್ ತಗೋಬಹುದು. ಅದು ಒಂದ್ ಪಿಲ್ ಬರುತ್ತೆ ನಿಮ್ಲಿ ಕಂಠ ಸುಧಾರಕ ಅಂತ, ಅದೇ ನಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದರಿಂದ ಸ್ವಲ್ಪ ನಮ್ದೇ ಥ್ರೋಟ್ ಸ್ವಲ್ಪ ಕ್ಲಿಯರ್ ಆಗುತ್ತೆ.
1: ಕ್ಲಿಯರ್ ಆಗುತ್ತೆ.
0: ಅದ್ ಮಾತೇ.
1: ಸೊ ಹ್ಯಾವ್ ಯು ಫೇಸ್ ಅ ಸಿಚುಯೇಷನ್, ಇಂತ ಒಂದು ಸಂದರ್ಭ ಫೇಸ್
0: ಮಾಡಿದೀನಿ? ಸ್ಪೆಸಿಫಿಕಲಿ ಇನ್ ದ ಮಂತ್ ಆಫ್ ಡಿಸೆಂಬರ್ ಆ ಟೈಮ್ ಅಲ್ಲಿ ಫೇಸ್ ಮಾಡಿದೀನಿ. 31st December ಒಂದು ಪ್ರೋಗ್ರಾಮ್ ಇತ್ತು ನಂದು, ನ್ಯೂ ಇಯರ್ ಈವ್ನಿಂಗ್, ಅಂಡ್ ಆ ಟೈಮ್ ಅಲ್ಲಿ ಇದು ನೆಗಡಿ ಆಗಿದ್ದು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಕಂಡಕ್ಟ್ ದಿ ಪ್ರೋಗ್ರಾಮ್. ಸೊ ಕಂಟಿನ್ಯೂಸ್ಲಿ ಹ್ಯಾವಿಂಗ್ ಅ ಹಾಟ್ ವಾಟರ್ ವಿತ್ ಟ್ಯಾಬ್ಲೆಟ್ಸ್ ಅಂಡ್ ಆಲ್, ಅಂಡ್ ಸ್ಪೆಸಿಫಿಕಲಿ ನಾಟ್ ಹ್ಯಾವಿಂಗ್ ದಿ ದಿಸ್ ಥಿಂಗ್ ಆಯಿಲಿ ಫುಡ್ ಆ ಸಂದರ್ಭದಲ್ಲಿ. ಅಂಡ್ ಅದು ಕಾಟನ್ ನಾವು ಯೂಸ್ ಮಾಡ್ತೀವಿ ಇಯರ್ಸ್ ಅಲ್ಲಿ ಹಾಕ್ಲಿಕ್ಕೆ, ಯಾಕಂದ್ರೆ ಕೋಲ್ಡ್ ಏರ್.
1: ಯಾಕೆ ಅದ್ರ ಬಗ್ಗೆ ಹೇಳಿದ್ದು ಹೊಸದೇನೋ ಕೇಳಿ, ಕಾಟನ್ ನಿಮ್ ಕಿವಿಯಲ್ಲಿ ಯಾಕೆ ಹಾಕೋತೀರಿ?
0: ಯಾಕಂದ್ರೆ ವೆನ್ ವಿ ಟ್ರಾವೆಲ್ ವಿ ಗೆಟ್ ಲಾಟ್ಸ್ ಆಫ್ ಏರ್.
1: ಹೌದು, ಗಾಳಿ ಬರುತ್ತೆ,
0: ಗಾಳಿ ಬರುತ್ತೆ, ಗಾಳಿ ಎಲ್ಲ ಕಿವಿಯಲ್ಲಿ ಹೋಗಿದ್ರೆ ಯು ಕ್ಯಾನ್ ಆಲ್ಸೋ ಲೈಕ್
1: ಓ ಹೌದಲ್ವ.
0: ಐ ರೆಗ್ಯುಲರ್ಲಿ ಯೂಸ್ ದಿಸ್, ಸ್ಟಿಲ್ ಐ ಯೂಸ್
1: ಟ್ರಿಕ್. ಇದೆ ಅಲ್ಲಿಯೂ ಸಿಗುದಿಲ್ಲ ಇಂಥ ಟ್ರಿಕ್, ಇಂಟರ್ನೆಟ್ ನಲ್ಲಿಯೂ ಸಿಗುದಿಲ್ಲ. ಅದ್ಭುತ,
0: ವಿ ಯೂಸ್ ಇಟ್.
1: ಇದು ಎಲ್ಲಾ ಗಾಯಕರು ಹಿಂಗ್ ಮಾಡ್ತಾರ ವೆಲ್ ದೇ ಟ್ರಾವೆಲ್, ಆರ್ ಯು ಆರ್ ದ ಪರ್ಸನ್? ನಿಮ್ಮ
0: ಸಮ್ ಆಫ್ ದ ಪರ್ಸನ್ ಮೈಟ್ ಬಿ ಯೂಸಿಂಗ್, ನಾಟ್ ಎವ್ರಿ ಒನ್.
1: ಖರೆ ನಿಜ, ಗಾಳಿ ಇದಾಗುತ್ತೆ.
0: ಹೆಲ್ಮೆಟ್ ಹಾಕೊಂಡ್ರೆ ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಗಾಳಿ ಹೋಗ್ಬಾರ್ದು ಕಿವಿಯಲ್ಲಿ, ಸ್ವಲ್ಪ ವಾಯ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ಬಹುದು.
1: ಅದ್ಭುತ. ಸೊ ಈಗ ನೀವು ಹೇಳಿದ್ರಿ December 31st ನನಗಾಗಿತ್ತು ಸರ್ದಿ, ಬಟ್ ಸ್ಟಿಲ್ ನೀವು ಅಲ್ಲಿ ಹೋದ್ರಿ, ಪರ್ಫಾರ್ಮ್ ಮಾಡಿದ್ರಿ. ಆ ಕಡೆ ಜನರಿಗೆ ಗೊತ್ತಾಯ್ತಾ ಕಿ ನಿಮ್ಗೆ?
0: ಇಲ್ಲ ಇಲ್ಲ,
1: ಇದೇ ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ ಅವ್ರು ನಿಮ್ ಕರೆದಿರ್ತಾರೆ, ಆ ಕಡೆ ಪ್ರೇಕ್ಷಕರು ಇರ್ತಾರೆ.
0: ಕರೆಕ್ಟ್.
1: ಅವ್ರಿಗೆ ಹೊಟ್ಟೆ ಗೊತ್ತಾಗ್ಲಿಲ್ಲ ಕಿ ನಿಮಗೆ ನೆಗಡಿ ಆಗಿದೆ ಅಂತ.
0: ಎಸ್, ಗಾರ್ಲಿಕ್ ವಾಟರ್ ಎಲ್ಲ ತಗೋಬೇಕು, ಇಟ್ ವಿಲ್ ಕ್ಲಿಯರ್ ದ ವಾಯ್ಸ್ ವಿತ್ ಹಾಟ್ ವಾಟರ್ ಯೂಶ್ವಲಿ ಆ ಟೈಮಲ್ಲಿ.
1: ಬಹಳಷ್ಟು ವಿಷಯಗಳು ನಿಮ್ ಕಡೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲ್ತ್ವಿ. ಅಂಡ್ ಹಾಗೇನೆ ಈಗ ಹುಡುಗರು ಇರ್ತಾರೆ, ಕೇಳ್ತಿರ್ತಾರೆ, ಅವ್ರಿಗೆ ಆಸಕ್ತಿ ಇರುತ್ತೆ, ಅವರು ಒಂದು ಕ್ಷೇತ್ರದಲ್ಲಿ ಇರ್ತಾರೆ. ಈಗ ಸ್ಪೆಸಿಫಿಕಲಿ ನೋಡಿದ್ರೆ ಕ್ಲಾಸಿಕಲ್ ಸಿಂಗಿಂಗು, ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಿಗೆ ಅಷ್ಟು ಇದು ಮಾಡ್ತಾ ಇಲ್ಲ ಜನ, ಯಾಕೆಂದ್ರೆ ಎಲ್ಲರಿಗೂ ಬೇಕು ರಿಯಾಲಿಟಿ ಶೋಸ್ ನಲ್ಲಿ ಹೋಗಿ ಹಾಡಬೇಕು. ಅಂತ ಸಂದರ್ಭದಲ್ಲಿ ಅದಕ್ಕೆ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತಾ?
0: ಇಲ್ಲ ಇಲ್ಲ, ಕ್ಲಾಸಿಕಲ್ ಸಿಂಗಿಂಗ್ ಕಲಿದ್ರೆ ನಿಮ್ದು ಬೇಸ್ ಬಹಳ ಸ್ಟ್ರಾಂಗ್ ಆಗುತ್ತೆ, ಸ್ಪೆಷಲಿ ಫಾರ್ ದ ವೋಕಲ್ಸ್, ಫಾರ್ ದ ವೋಕಲಿಸ್ಟ್. ಆ ಕ್ಲಾಸಿಕಲ್ ನೀವು ಕಲಿದ ಮೇಲೆ ಅಲಂಕಾರ ಎಲ್ಲ, ಯು ಕ್ಯಾನ್ ಸಿಂಗ್ ಎನಿ ಕೈಂಡ್ ಆಫ್ ಸಾಂಗ್, ಯಾವ ಟೈಪ್ ನೀವು ಸಾಂಗ್ ಸಿಂಗ್ ಮಾಡಬಹುದು, ಯಾಕಂದ್ರೆ ಆ ಟೈಪ್ ವಾಯ್ಸ್ ಡೆವಲಪ್ ಆಗತ್ತೆ.
1: ಬಹಳ ಮುಖ್ಯವಾದ ಪ್ರಶ್ನೆ ಇತ್ತು ಅದು, ಯಾಕೆಂದ್ರೆ ಎಲ್ಲರೂ ಹಾ ನಾನು ಸಿನಿಮಾ ಹಾಡು ಹಾಡ್ತೇನೆ ಅಂತ ಹೋಗ್ಬಿಡ್ತಾರೆ, ಆದ್ರೆ ಹಿಂದಿನ ಈ ಒಂದು ಬೇಸ್ ಅಂತ ನೀವು
0: ಹೇಳಿ. ಎಸ್ ಎಸ್ ಎಸ್,
1: ಬಹಳ ಮುಖ್ಯವಾಗುತ್ತೆ ಬೇಸ್. ಖಂಡಿತ. ಸೊ ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮ, ಯುವಧ್ವನಿ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಟೀಚರ್ ಹಾಗೂ ಮ್ಯೂಸಿಷಿಯನ್ ಪ್ರಸಾದ್ ಭಟ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೇಳಿರುವ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಪ್ರಸಾದ್ ಅವರೇ, ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅಬೌಟ್ ದ ಮ್ಯೂಸಿಕ್ ಅಲ್ಲಿ ಅದೇ ಹೇಳ್ತೀನಿ, ಗೋತ್ರದ ಮ್ಯೂಸಿಕ್, ಮ್ಯೂಸಿಕ್ ಕಲೀರಿ, ಮ್ಯೂಸಿಕ್ ಕೇಳಿರಿ, ಇದು ಸ್ಪೆಷಲಿ ನಿಮ್ಗೆ ಹೆಲ್ಪ್ ಮಾಡ್ತೈತಿ, ಡಿಪ್ರೆಷನ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅಂಡ್ ಸ್ಪೆಷಲಿ ಫಾರ್ ದ ಆರ್ಟಿಸ್ಟ್, ಮೆನಿ ಪ್ಲಾಟ್ಫಾರ್ಮ್ಸ್ ಈಗ ಇದೆ ಈ ಜನರೇಷನ್ ಅಲ್ಲಿ, ಇಟ್ ಕ್ಯಾನ್ ಹೆಲ್ಪ್ ಯು ಔಟ್ ಟು ರೀಚ್ ಯುವರ್ ಡ್ರೀಮ್ಸ್.
1: ಅದ್ಭುತ. ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಅತಿಥಿಯಾಗಿ ಭಾಗವಹಿಸಿರೋ ಮ್ಯೂಸಿಕ್ ಟೀಚರ್ ಮ್ಯೂಸಿಷಿಯನ್ ಪ್ರಸಾದ್ ಭಟ್ ಅವರಿಗೆ ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
3: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್

0: ಕಾರ್ಡ್ ಒದಗಿಸಲಾಗುತ್ತದೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
0: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
1: ಅಟಲ್ ಪಿಂಚಣಿ ಯೋಜನೆ ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
0: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡಿದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
0: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ KCPT.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
2: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
1: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
1: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College Umbergavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ ನಲ್ಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-50 ವರ್ಷಗಳು.
2: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18-70 ವರ್ಷಗಳು.
1: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18-40 ವರ್ಷಗಳು.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
3: ಕೇಲಿ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಆಣಿ 2027 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಆಣಿ 2026 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾನ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಹುನ್ ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಹುನ್ ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 08312440322 ಆಣಿ www.kletech.ac.in ಯಾ ವೆಬ್ಸೈಟ್ಲಾ ವಿಸಿಟ್ ಕರಾ. ಮಹೇಶ್ವರಿ ಅಂಧ ಮುಲಾ ಮುಲಿಂಚ್ಯಾ ಶಾಳೆಮಧ್ಯೆ 2026 ಆಣಿ 2027 ಯಾ ನೂತನ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಪಹಿಲಿ ತೆ 10ವಿಪರ್ಯಂತಚ್ಯಾ ಅಂಧ ವಿದ್ಯಾರ್ಥ್ಯಾಂಸಾಠಿ ಅತ್ಯುತ್ತಮ ವಸತಿಗೃಹ ಶಾಳಾ ಅಸೂನ್ ಗರೀಬ್ ಆಣಿ ಗ್ರಾಮೀಣ ಭಾಗಾತೂನ್ ಆಲೆಲೆ 120 ವಿದ್ಯಾರ್ಥಿ ಯೇಥೆ ಶಿಕ್ಷಣಾಚಾ ಸಧ್ಯಾ ಲಾಭ ಘೇತ ಆಹೆತ್. ಯಾ ಶಾಳೆಮಧ್ಯೆ ಇಯತ್ತಾ ಪಹಿಲಿ ತೆ 10ವಿಪರ್ಯಂತಚ್ಯಾ ವಿದ್ಯಾರ್ಥ್ಯಾಂನಾ ಮೋಫತ್ ವಸತಿ, ಜೇವಣ ಯಾಸಹ ಬ್ರೇಲ್ ಲಿಪಿಮಧ್ಯೆ ಶಿಕ್ಷಣ ದೇಣ್ಯಾತ್ ಯೇತೆ. ಶಿಕ್ಷಣಾಬರೋಬರಚ ಸಂಗೀತ, ವ್ಯಾವಸಾಯಿಕ ಶಿಕ್ಷಣ, ಸಂಗಣಕ ಪ್ರಶಿಕ್ಷಣ, ಚಲನವಲನ ಪ್ರಶಿಕ್ಷಣ, ಖೇಳ ಪೋಹಣ್ಯಾಚೆ ಪ್ರಶಿಕ್ಷಣ, ಬ್ರೇಲ್ ಪಠ್ಯಪುಸ್ತಕೆ ವ ಔಷಧೋಪಚಾರಾಚಿ ಸೋಯಹಿ ಆಹೆ. ವಿಶೇಷ ಮ್ಹಣಜೆ ಗೆಲ್ಯಾ 38 ವರ್ಷಾಂಪಾಸೂನ್ ಶಾಳೆಚಾ SSLC ಪರೀಕ್ಷೆಚಾ ನಿಕಾಲ 100% ಯೇತೋಯ್. ತೆವ್ಹಾ ಆಪಲ್ಯಾ ಗ್ರಾಮ ಪಂಚಾಯತ್ ಕಿಂವಾ ಆಸ್ಪಾಸ್ಚ್ಯಾ ಗಾವಾಂಮಧ್ಯೆ ಅಂಧ ಮುಲೆ ಆಣಿ ಮುಲಿ ಆಢಳ್ಯಾಸ್ ತ್ಯಾಂನಾ ಆಮಚಾ ಪತ್ತಾ ದೇವೂನ್ ಆಮಚ್ಯಾಶಿ ಸಂಪರ್ಕ ಸಾಧ್ಯಾಸಾಠಿ ಪ್ರೇರಿತ ಕರಾ. ಅಂಧ ಮುಲಾಂಚ್ಯಾ ಶಿಕ್ಷಣ ವ ಉಜ್ವಲ ಭವಿಷ್ಯಸಾಠಿ ಪ್ರಯತ್ನ ಕರೂನ್ ಆಪಲೆ ಅಮೂಲ್ಯ ಯೋಗದಾನ ದ್ಯಾವೆ. ಪ್ರವೇಶಾಸಾಠಿ ಅವಶ್ಯಕ ಅಸಣಾರಿ ಕಾಗದಪತ್ರೆ, ವಿದ್ಯಾರ್ಥ್ಯಾಂಚಾ ಜನ್ಮದಾಖಲಾ, ಅಪಂಗತ್ವಾಬದ್ದಲ್ ವೈದ್ಯಕೀಯ ಪ್ರಮಾಣಪತ್ರ, UDID ಕಾರ್ಡ್, ID ಸೈಜ್ 4 ಫೋಟೋ, ಸ್ಟ್ಯಾಂಪ್ ಸೈಜ್ 4 ಫೋಟೋ, ಉತ್ಪನ್ನಸ ವ ಜಾತಿಸಾ ದಾಖಲಾ, ರಹಿವಾಸಿ ದಾಖಲಾ, ಐ ವಡಿಲ ಆಣಿ ವಿದ್ಯಾರ್ಥ್ಯಾಂಚೆ ಆಧಾರ್ ಕಾರ್ಡ್, ಜಾಯಿಂಟ್ ಬ್ಯಾಂಕ್ ಪಾಸ್ಬುಕ್ ಅರ್ಜಾಸಹ ಶಾಳೆತ್ ಭೇಟಾವೆ. ಅಧಿಕ ಮಾಹಿತಿ ಸಂಪರ್ಕ ಕರಾ ಮಹೇಶ್ವರಿ ಅಂಧ ಮುಲಾಂಚಿ ಶಾಳಾ, ನೆಹರು ನಗರ ಬೆಳಗಾವಿ ಯೇಥೆ. ಫೋನ್ ನಂಬರ್ ಆಹೆ 9448154235 ಆಣಿ 7259570595.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: केली फार्मसी कॉलेज बेळगाव शैक्षणिक वर्ष 2026 आणि 2027 साठी प्रवेश प्रक्रिया सुरू झाली आहे. एअरपोर्ट रोड बसवणकुडची बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, पीएचडी. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 हून अधिक वर्षाची शैक्षणिक परंपरा आणि अनुभव. जगभरातील 3000 हून अधिक माजी विद्यार्थ्यांचे भक्कम नेटवर्क. बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस. परिणामाधारित शिक्षण पद्धती. प्रगत डिजिटल लर्निंग इकोसिस्टम. जागतिक दर्जाचे ग्रंथालय आणि माहिती केंद्र. आधुनिक प्रयोगशाळा व प्रात्यक्षिक प्रशिक्षण सुविधा. आधुनिक वसतिगृहे आणि क्रीडा सुविधा सुद्धा. नॅक ए प्लस ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 08312471399 आणि 9740639702. वेबसाईट आहे www.kleparm.edu.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್ ಅತ್ಯಾಧುನಿಕ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ BPT ಪ್ರವೇಶಗಳು ಆರಂಭವಾಗಿದೆ ಬನ್ನಿ ಉಜ್ವಲ ಭವಿಷ್ಯ ನಿಮ್ಮದಾಗಿದೆ KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218 ವೆಬ್ಸೈಟ್ kcpt.kahir.edu.in KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ
3: ಬನ್ನಿ

ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ಧ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ವಾರ್ತೆಗಳ ವಿವರ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಲೋಕಭವನ ಸಂಪುಟ ಸಹೋದ್ಯೋಗಿಗಳೊಂದಿಗೆ ತೆರಳಿದ ಅವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿದ ಪ್ರಭುಶಂಕರ್ ಶಿಷ್ಟಾಚಾರದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ರಾಜ್ಯಪಾಲರನ್ನು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎರಡು ಬಾರಿ ಮುಖ್ಯಮಂತ್ರಿ, ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಲು ಅವಕಾಶ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ರಾಷ್ಟ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ, ಹೀಗಾಗಿ ರಾಜ್ಯ ರಾಜಕಾರಣದಲ್ಲೇ ಮುಂದುವರಿಯುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದ ಜನತೆ 5 ವರ್ಷಗಳ ಕಾಲ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 2 ವರ್ಷ ಅವಧಿ ಇದ್ದು ಇಲ್ಲಿಯವರೆಗೆ ಕರ್ನಾಟಕ ಹಾಗೂ ಕ್ಷೇತ್ರದ ಜನತೆ ಪರವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು 17 ಬಾರಿ ಆಯವ್ಯಯ ಮಂಡಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಷನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಟಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಸಂಜೆ ಅವರು ಕೇರಳಕ್ಕೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿರುವ ಪ್ರತಿಯೊಬ್ಬ ಅಕ್ರಮ ನುಸುಳುಕೋರರನ್ನು ಗುರುತಿಸಿ ಹೊರಹಾಕಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಸೋನಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶ ಗಡಿಯಿಂದ ಆಗುತ್ತಿದ್ದ ನುಸುಳುವಿಕೆ ಈಗಾಗಲೇ ಇಳಿಮುಖವಾಗಲು ಪ್ರಾರಂಭಿಸಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಸಚಿವರು ಗಾಂಧಿನಗರ ಜಿಲ್ಲೆಯಲ್ಲಿ 340 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. 2029ರ ಮಾರ್ಚ್ ವೇಳೆಗೆ ಎಲ್ಲರೂ ವಸತಿ ಕಲ್ಪಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನು ಬಿಡುಗಡೆ ಮಾಡಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಪಂಜಾಬ್, ರಾಜಸ್ಥಾನ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಈ ಅನುದಾನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದರು. ಯೋಜನೆಯಡಿ ನಿಗದಿಪಡಿಸಲಾಗಿರುವ 4.95 ಕೋಟಿ ಮನೆಗಳ ಒಟ್ಟು ಗುರಿಯಲ್ಲಿ ಈಗಾಗಲೇ 3.91 ಕೋಟಿ ಮನೆಗಳಿಗೆ ಮಂಜೂರಾತಿ ಸಿಕ್ಕಿದ್ದು 3.05 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಮನೆಗಳೊಂದಿಗೆ ರಸ್ತೆ, ವಿದ್ಯುತ್, ಕುಡಿಯುವ ನೀರು ಹಾಗೂ ಶೌಚಾಲಯಗಳಂತಹ ಮೂಲಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದ ಅವರು, ಮಂಜೂರಾದ ಮನೆಗಳಲ್ಲಿ ಶೇಕಡ 75% ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಮಾಲೀಕತ್ವದಲ್ಲಿ, ಇದು ಮಹಿಳಾ ಸಬಲೀಕರಣಕ್ಕೆ ಸಾಕ್ಷಿಯಾಗಿದೆ ಎಂದರು. ಬಾಕಿ ಇರುವ ಮನೆಗಳ ಅನುಮೋದನೆಯನ್ನು ಜೂನ್ 30 ಒಳಗಾಗಿ ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಸೂಚಿಸಿದ ಸಚಿವರು ಜೂನ್ 5 ವಿಶ್ವ ಪರಿಸರ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 1 ಸಸಿ ನೆಡುವಂತೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಸರ್ಪ್ರೈಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಟಸ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಸಭೆಯ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಹಾಗೂ ಮೆಡಿಟೇರಿಯನ್ ಪ್ರದೇಶದಲ್ಲಿ ಭಾರತದ ಹಿತಾಸಕ್ತಿಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸರ್ಪ್ರೈಸ್ ಲಿಮೋಸೋಲ್ನಲ್ಲಿ ಇಂದು ನಡೆದ ಐರೋಪ್ಯ ಒಕ್ಕೂಟ ವಿದೇಶಾಂಗ ಸಚಿವರ ಅನೌಪಚಾರಿಕ ಜಿಮ್ನಿಚ್ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾಗವಹಿಸಿದ್ದು, ಈ ಉನ್ನತ ಮಟ್ಟದ ಸಭೆಯಲ್ಲಿ ಜಾಗತಿಕವಾಗಿ ಉದಯೋನ್ಮುಖ ಬಹುಮುಖಿ ವ್ಯವಸ್ಥೆಯಲ್ಲಿನ ಹಿತಾಸಕ್ತಿಗಳು, ಪ್ರಾಯೋಗಿಕ ಸಹಯೋಗಗಳು ಮತ್ತು ಪರಸ್ಪರ ಅಭಿವೃದ್ದಿಯ ಅವಕಾಶಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವರು ಸ್ಪೇನ್, ಉಕ್ರೇನ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಸಿಂಗಾಪುರ ರಕ್ಷಣಾ ಕಾರ್ಯದರ್ಶಿ ಜೋಸೆಫ್ ಲಿಯಾಂಗ್ ಅವರ ಜಂಟಿ ಅಧ್ಯಕ್ಷತೆಯಲ್ಲಿ ಸಿಂಗಾಪುರದಲ್ಲಿಂದು 16ನೇ ರಕ್ಷಣಾ ನೀತಿ ಸಂವಾದ ನಡೆಯಿತು. ಭಾರತ ದಕ್ಷಿಣ ಕೊರಿಯಾ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮೇಲ್ದರ್ಜೆಗೇರಿಸುವ ಭಾಗವಾಗಿ ಡಿಜಿಟಲ್ ವ್ಯಾಪಾರ ಪೂರೈಕೆ ಸರಪಳಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕುರಿತು ಚರ್ಚಿಸಲು ಪ್ರತ್ಯೇಕ ಉಪಗುಂಪುಗಳನ್ನು ರಚಿಸಲು ನಿರ್ಧರಿಸಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೊರಿಯಾದ ವಾಣಿಜ್ಯ ಸಚಿವ ಯೋಯೋ ಹನ್ಕು ಅವರು ಏಪ್ರಿಲ್ 20ರಂದು ಸಹಿ ಮಾಡಿದ ಜಂಟಿ ಪ್ರಕಟಣೆಗೆ ಅನುಗುಣವಾಗಿ ನವದೆಹಲಿಯಲ್ಲಿ ಈ ಮಾತುಕತೆಗಳು ಜರುಗಲಿವೆ. ಸಂವಾದ, ಚರ್ಚೆ, ಒಮ್ಮತ ಮತ್ತು ಭಿನ್ನಾಭಿಪ್ರಾಯಗಳಿಂದ ಪ್ರಜಾಪ್ರಭುತ್ವವು ಸದೃಢವಾಗಿ ಬೆಳೆಯುತ್ತದೆ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ದೆಹಲಿ ವಿಧಾನಸಭೆಯಲ್ಲಿ 1924ರಿಂದ 1930ರವರೆಗಿನ ಕೇಂದ್ರ ಶಾಸನ ಸಭೆಯ 407 ಕಲಾಪಗಳ ನಡಾವಳಿಕೆಗಳನ್ನೊಳಗೊಂಡ 89 ಸಂಪುಟಗಳ ಬೃಹತ್ ಸಂಕಲನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಸಂಗ್ರಹವು ಮುಂದಿನ ಪೀಳಿಗೆಗೆ ಅಮೂಲ್ಯ ಮಾರ್ಗದರ್ಶಿಯಾಗಲಿದೆ ಎಂದರು. ದೇಶದ ಕಠಿಣವಾಗಿ ಶ್ರಮಿಸುವ ರೈತರ ನಿರಂತರ ಶ್ರಮದಾನದಿಂದಾಗಿ ಭಾರತದಲ್ಲಿಂದು ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಅಭಿಯಾನ 2026ರ ರಾಷ್ಟೀಯ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಈ ವರ್ಷ ದೇಶದ ಆಹಾರ ಧಾನ್ಯ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಶೇಕಡ 5.3ರಷ್ಟು ಹೆಚ್ಚಳವಾಗಿದ್ದು 376 ದಶಲಕ್ಷ ಟನ್ ದಾಟುವ ಅಂದಾಜಿದೆ ಎಂದರು. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಇಂದು ಭಾರತದ ಆಟಗಾರರು 4 ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಹಾಗೂ ಮಿಶ್ರ ಡಬಲ್ಸ್ನ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ರಮ ಒಳನುಸುಳುವಿಕೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಬದ್ದ, ಗೃಹ ಸಚಿವ ಅಮಿತ್ ಶಾ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ್ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ. ಸಿಂಗಾಪುರ ಅಧ್ಯಕ್ಷರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ 4 ವಿಭಾಗಗಳಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

Get on the dance floor.

0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
0: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಇಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರುವಲ್ ಹೈಜಿನ್ ಡೇ. ಈ ದಿನದ ಅಂಗವಾಗಿ ಮಹಿಳೆಯರ ಆರೋಗ್ಯ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನ ಮೂಡಿಸಲಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ತಿಳಿಸಿಕೊಡಿ, ಈ ಒಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರುವಲ್ ಹೈಜಿನ್ ಡೇ ಅನ್ನ ಯಾಕಾಗಿ ಆಚರಣೆ ಮಾಡಲಾಗುತ್ತೆ, ಇದರ ಮಹತ್ವ ಏನು ಅಂತ?
1: ಓಕೆ, ಮೆನ್ಸ್ಟ್ರುವಲ್ ಹೈಜಿನ್ ಅದು ತಿಳ್ಕೊಳೋಕ್ಕಿಂತ ಮುಂಚೆ ವಾಟ್ ಈಸ್ ಮೆನ್ಸ್ಟ್ರುಯೇಷನ್ ಗೊತ್ತಾಗಬೇಕು. ಈಗ ಮೆನ್ಸ್ಟ್ರುಯೇಷನ್ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಲೈಫ್ ಸೈಕಲ್ ಆಫ್ ಅ ಗರ್ಲ್. ಸೊ ಮೆನ್ಸ್ಟ್ರುಯೇಷನ್ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗ್ತೈತಿ, ವಿ ಕಾಲ್ ಇಟ್ ಆಸ್ ಮೆನಾರ್ಕ್. ಫಸ್ಟ್ ಟೈಮ್ ಪೀರಿಯಡ್ಸ್ ಮುಟ್ಟಾಗ್ತೈತಿ ಹುಡುಗಿಯರಿಗೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಮೆನಾರ್ಕ್. ಸೊ ಇಟ್ ಈಸ್ ಇನ್ ದ ಅರೌಂಡ್ ಪ್ಯೂಬರ್ಟಿ ಸ್ಟೇಜ್. ಸೊ 10 ಇಯರ್ಸ್ ಆಯ್ತು ಅಪ್ ಟು 16 ಇಯರ್ಸ್, 10 to 16 ಇಯರ್ಸ್ ಯೂಶುವಲಿ ಪೀರಿಯಡ್ಸ್ ಆಗ್ತೈತೆ, ದಟ್ ಫಸ್ಟ್ ಪೀರಿಯಡ್ಸ್. ಈಗ ಹೆಣ್ಣು ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಈ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಈಗೀಗ ಏನಾಗತ್ತೈತಿ, ಜಲ್ದಿನ ಬರಾಕತ್ತೈತ್ರಿ. ಸೊ ಅದೆಲ್ಲ ಲೈಫ್ ಸ್ಟೈಲ್ ಸಂಬಂಧ ಆಗ್ತಾ ಇದೆ, ಬಟ್ ಯೂಶುವಲಿ 10 to 16 ಇಯರ್ಸ್ ಒಳಗ ಅವ್ರಿಗೆ ಫಸ್ಟ್ ಮೆನ್ಸ್ಟ್ರುಯೇಷನ್ ಆಗ್ತೈತಿ. ಸೊ ಫಸ್ಟ್ ಟೈಮ್ ಆದ ತಕ್ಷಣ ಇಟ್ ಈಸ್ ವೆರಿ ಅಫ್ರೇಡ್ ಫುಲ್ ಫಾರ್ ದ ಸ್ಟೂಡೆಂಟ್. ಸೊ ಅವ್ರಿಗೆ ಗೊತ್ತಿರಲ್ಲ ವಾಟ್ ಅದು. ಸೊ ಅದ್ರ ಬಗ್ಗೆ ನಾವು ಮುಂಚಾಗೆ ಸ್ಟೂಡೆಂಟ್ಗೆ ಎಡುಕೇಟ್ ಮಾಡ್ಬೇಕಾದ. ಸೊ ಈ ಸ್ಟೇಜ್ ದಲ್ಲಿ ಈ ಏಜ್ ದಲ್ಲಿ ಹಿಂಗ್ ಆಗ್ಬಹುದು, ಅದು ಆದ್ರೆ ಅದೇನು ಸಮಸ್ಯೆ ಅಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ. ಸೊ ಅದು ನಾವು ಮನೆ ಕೂಡ ಹೈಜೀನ್ ಬಗ್ಗೆ ಅಥವಾ ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಏನಿಲ್ಲ ಹೇಳ್ಕೊಡ್ಬಹುದು. ಸೇಮ್ ಇನ್ ದ ಸ್ಕೂಲ್ಸ್ ಆಲ್ಸೋ, ಸ್ಕೂಲ್ದಾಗ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೇಕು, ಟಾಕ್ಸ್ ಕಂಡಕ್ಟ್ ಮಾಡ್ಬೇಕು. ಸೊ ಇದು ಮಾಡೋದ್ಕಿಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಅವರಿಗೆ ದೇ ಆರ್ ಹ್ಯಾವಿಂಗ್ ದಟ್ ಕಾನ್ಫಿಡೆಂಟ್, ಹಾಪ ಇದು ನನ್ಗೆ ಹೇಳಿದ್ರು ಹಿಂಗ ಹಿಂಗ್ ಆಗ್ತೈತಿ ಅಂತ. ಸೊ ಇಟ್ ಈಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ದ ಲೈಫ್. ಸೊ ಏನು ಅಷ್ಟು ತ್ರಾಸ್ ತಗೊಳುದಿಲ್ಲ ಅಂತಂದಿ. ಸೊ ಮೆನ್ಸ್ಟ್ರುಯೇಷನ್, ಸೊ ಮೆನ್ಸ್ಟ್ರುಯೇಷನ್ ಇಸ್ ದ ಮಂತ್ಲಿ ಸೈಕಲ್. ಎವ್ರಿ ಮಂತ್ ಅರೌಂಡ್ 2 to 7 ಡೇಸ್ ಎಲ್ಲರಿಗೂ ಇದು ಆಗುದು. ಓಕೆ, ಸಮ್ ಅನಾಟಾಮಿಕಲ್ ಡಿಫೆಕ್ಟ್ ಇರ್ಬೋದು, ಅವಾಗ ಅವ್ರಿಗೆ ಆಗ್ತಾ ಇರ್ಬೋದು. ಸೊ ಅವಾಗ ಅವ್ರು ಹೋಗಿ ಟೆಸ್ಟ್ ಮಾಡ್ಕೊಂಡಿ ಟ್ರೀಟ್ಮೆಂಟ್ ತಗೊಂಡು ಅದು ಏನೈತಿ ಕಂಡಿಡಿದ್ ಯಾಕೆ ಆಗ್ತಲ್ಲ. ಯೂಶುವಲಿ 10 to 16 ಇಯರ್ಸ್ ಒಳಗೆ ಎಲ್ಲರಿಗೆ ಆಗ್ಬೇಕು. 10 ಕ್ಕಿಂತ ಮುಂಚಾನು ಬಂತು, 16 ವರ್ಷ ಆಗಿಂದನು ಬಂತು, ಓಕೆ ಏನೋ ಎಲ್ಲೋ ಪ್ರಾಬ್ಲಮ್ ಇರ್ಬೋದು ಅದ್ರ ಸಂಬಂಧ, ಬಟ್ ಆಗೇತೋ ಇಲ್ಲ ನೋಡ್ಕೊಂಡು ಡಾಕ್ಟರ್ ವಿಸಿಟ್ ಮಾಡಿ ಏನೈತದು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಚೆಕಪ್ ಮಾಡಿಸ್ಕೋಬೇಕಾಗ್ತರಿ. ಆಯುರ್ವೇದದಲ್ಲಿ ಇಕ್ವಿಲಿಬ್ರಿಯಮ್ ಆಫ್ ದ ಬಾಡಿ ಅಂತಾರಿ. ದೋಷ ಧಾತು ಮಲ ಇಫ್ ದೇ ಆರ್ ಇನ್ ಕಂಬೈನ್ಡ್ ಹೆಲ್ತ್ ಸ್ಟೇಟ್ ದಾಗ ಅಂದ್ರೆ ಫಿಸಿಕಲ್ ಮೆಂಟಲ್ ಸ್ಟೇಟಸ್ ಆಫ್ ಒನ್ ಇಂಡಿವಿಜುವಲ್ ವಿಲ್ ಬಿ ನಾರ್ಮಲ್. ಸೊ ಮೆನ್ಸ್ಟ್ರುಯೇಷನ್, ವಾಟ್ ಈಸ್ ಮೆನ್ಸ್ಟ್ರುಯೇಷನ್? ಇಟ್ ಈಸ್ ನಥಿಂಗ್ ಬಟ್ ದ ಶೆಡಿಂಗ್ ಆಫ್ ದ ಎಂಡೋಮೆಟ್ರಿಯಮ್. ಎವ್ರಿ ಮಂತ್ ಯೂಟ್ರಸ್ದಲ್ಲಿ ಗರ್ಭಾಶಯ ಲೈನಿಂಗ್ ಅಂತೇವ್ರಿ, ಆ ಲೈನಿಂಗ್ ಶೆಡ್ ಆಗಿ ಮೆನ್ಸ್ ಅಂತಂದು ಹೊರಗೆ ಬರ್ತದೆ. ಸೊ ಅದ್ರಾಗ ಏನಿರ್ತೈತಿ, ಬ್ಲಡ್ ಸೆಲ್ಸ್ ಇರ್ಬೋದು ಅಥವಾ ಮ್ಯೂಕಸ್ ಇರ್ಬೋದು, ಎಂಡೋಮೆಟ್ರಿಯಲ್ ಸೆಲ್ಸ್ ಎಕ್ಸೆಟ್ರಾ ಇರ್ಬೋದು. ಸೊ ಎವ್ರಿ ಸೈಕಲ್ ಎವ್ರಿ ಮಂತ್ ಅದು ಬಂದೇ ಬರ್ತೈತ್ರಿ. ಸೊ ಅದು ಬಂದ ತಕ್ಷಣ ಒಮ್ಮೆ ಜಾಸ್ತಿ ತ್ರಾಸ್ ಮಾಡ್ಕೊಂಡು ಏನಪ್ಪ ಇದು ಏನಾಯ್ತು ಅಂತ ಇರುದಿಲ್ಲ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮುಂಚೆನ ಕೊಟ್ಕೊಂಡ್ರ ಸರಿ ಆಗ್ತೈತ್ರಿ. ಸೊ ಅರೌಂಡ್ 50 to 150 ml ಬ್ಲಡ್ ಲಾಸ್ ಆಗ್ತೈತ್ರಿ ಡ್ಯೂರಿಂಗ್ ದಿಸ್ ಪೀರಿಯಡ್. ದಟ್ ಈಸ್ ಓಕೆ. ಸ್ವಲ್ಪ ಮಂದಿಗೆ ಜಾಸ್ತಿ ಆಗ್ಬೋದು, ಸ್ವಲ್ಪ ಮಂದಿಗೆ ಕಡಿಮೆ ಆಗ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಎವ್ರಿ ಮಂತ್ ಆಗ್ತೈತಿಲ್ಲೋ, ದಟ್ ಈಸ್ ಇಂಪಾರ್ಟೆಂಟ್. ವೈ ಯು ವಾಂಟ್ ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ ಇಸ್ ಮೆನ್ಸ್ಟ್ರುಯಲ್ ಹೈಜೀನ್. ಸೊ ಮೆನ್ಸಸ್ ಬಂದಾಗ ಯಾವ ರೀತಿ ನಾವು ಇದು ಮಾಡಬೇಕು ಇಲ್ಲ ಅದು ಎಲ್ಲ ನಾವು ಕೇಳ್ಕೋಬೇಕಾಗ್ತೈತ್ರಿ. ಸೊ ಮೆನ್ಸ್ಟ್ರುಯಲ್ ಹೈಜೀನ್ ಅಂದ್ರೇನು, ಸ್ವಚ್ಛತೆ ಹೆಂಗ್ ಇಟ್ಕೋಬೇಕು, ಹೆಂಗ್ ಇಟ್ಕೋಬಾರ್ದು. ಸೊ ಅದು ನಾವು ಮೆನ್ಸ್ಟ್ರುಯಲ್ ಹೈಜೀನ್ ನಾವು ಫಾಲೋ ಮಾಡಿದ್ರಂದ್ರೆ UTI ಪೆಲ್ವಿಕ್ ಇನ್ಫೆಕ್ಷನ್. ಮೆನ್ಸ್ಟ್ರುಯಲ್ ಹೈಜೀನ್ ಯಾಕಪ್ಪ ಅಂತ ನಾವು ಇದು ಮಾಡ್ಕೋಬೇಕಂದ್ರ ಕೆಳಗೆ ಒಂದ್ ಇಂಥ ಕಂಡೀಷನ್ಸ್ ಇರ್ತಾವ. ಸೊ ನಾವು ಇಫ್ ಯು ಡೋಂಟ್ ಮೈಂಟೇನ್ ಆರ್ ಯು ಡೋಂಟ್ ಫಾಲೋ ದ ಮೆನ್ಸ್ಟ್ರುಯಲ್ ಹೈಜೀನ್, ಎನ್ ನಂಬರ್ ಆಫ್ ಕಂಡೀಷನ್ಸ್ ಬರ್ತಾವ. ಸೊ ಲೈಕ್ UTI ಆಗ್ಬೋದು, ಪೆಲ್ವಿಕ್ ಇನ್ಫೆಕ್ಷನ್ಸ್ ಆಗ್ಬೋದು, ಹಾ ಲೋಕಲ್ ಇಚ್ಚಿಂಗ್ ಆಗ್ಬೋದು. ಸೊ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಬೇಕಂತಂದ್ ಮೆನ್ಸ್ಟ್ರುಯಲ್ ಹೈಜೀನ್ ವೀಕ್ ಅಂತಂದು ಸಾಧನೆ ಮಾಡ್ತೀವಿ. ಸೊ ಅದ್ರ ಮುಖಾಂತರ ನಾವು ರೇಡಿಯೋ ಟಾಕ್, ಸ್ಕೂಲ್ದ ಕ್ಯಾಂಪೇನಿಂಗ್ ಅಥವಾ ಹೋಮ್ ಟು ಹೋಮ್ ಸರ್ವೆ ಅಲ್ಲಿ ಹೋಗಿ ನಾವು ಮಾಹಿತಿ ಕೊಡ್ಬೋದು ಇದ್ರ ಬಗ್ಗೆ.
0: ಮೇಡಮ್, ಈ ಸಮಯದಲ್ಲಿ ಈ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಯಾಕೆ ಇಷ್ಟು ಮುಖ್ಯವಾಗುತ್ತೆ ಅಂತ?
1: ಓಕೆ, ಮೆನ್ಸ್ಟ್ರುಯಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಇನ್ಫೆಕ್ಷನ್ಸ್, ಲೋಕಲ್ ಈಚಿಂಗ್, ಬ್ಯಾಡ್ ಆರ್ಡರ್, ವೇರಿಯಸ್ ಡಿಸಾರ್ಡರ್ಸ್ ಲೈಕ್ UTI, PID. UTI ಅನ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಬಿಕಾಸ್ ಅದನ್ನ ವೇ ಇದೆ, ಅಲ್ಲಿಂದ ಬ್ಲಡ್ ಬರ್. ಆಮೇಲೆ PID, ವಾಟ್ ಇಸ್ PID? ನಥಿಂಗ್ ಬಟ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ಪೆಲ್ವಿಕ್ ಆರ್ಗನ್ ಅಂತತ್ಲ ಅಲ್ಲಿ ಇನ್ಫೆಕ್ಷನ್ ಆಗ್ತದೆ, ಸ್ವಚ್ಛತೆ ಮಾಡ್ಕೊಲಿಲ್ಲ ಅಂದ್ರ. ಸೊ ಗುಡ್ ಪರ್ಸನಲ್ ಹೈಜೀನ್ ಇತ್ತು ಅಂದ್ರ, ಸಪೋಸ್ ಅ ಗರ್ಲ್ ಇಸ್ ಹ್ಯಾವಿಂಗ್ ಅ ಗುಡ್ ಪರ್ಸನಲ್ ಹೈಜೀನ್, ಸೊ ಡ್ಯೂರಿಂಗ್ ದಿಸ್ ಡೇಸ್ ಡ್ಯೂರಿಂಗ್ ದ ಮೆನ್ಸ್ಟ್ರುಯೇಷನ್ ಶಿ ವಿಲ್ ನಾಟ್ ಹ್ಯಾವ್ ಎನಿ ಮಚ್ ಡಿಸ್ಕಂಫರ್ಟ್, ಶಿ ನೋಸ್ ಹೌ ಟು ಹ್ಯಾಂಡಲ್ ಇಟ್. ಸೊ ಅಕ್ಕಿಗೆ ಆ ಟೈಮ್ದಾಗ 2-7 ಡೇಸ್ ಅಂಡ್ ಬ್ಲೀಡಿಂಗ್ ಆಗ್ತೈತೆ, ಅವಾಗ ಆಕೆ ಕಾನ್ಫಿಡೆಂಟ್ ಇರ್ತೈತಿ, ಓಕೆಪ್ಪ ನಾವು ಹಿಂಗ ಇರಬೇಕು, ಹಿಂಗಿಂಗ್ ಆಗ್ತೈತಿ, ದಿಸ್ ಇಸ್ ನಾರ್ಮಲ್, ಹಿಂಗ್ ಮಾಡಬೇಕು ಅಂತ. ಸೊ ಆ ಟೈಮ್ದಲ್ಲೇ ಏನೇನು ಮಾಡಬೇಕು ಏನೇನಿಲ್ಲ, ಹೈಜೀನ್ ಪಾರ್ಟ್ ಆಫ್ ಯು, ದಿವಸ ಜಾಕ ಮಾಡಬೇಕು, ಹ್ಯಾವ್ ಅ ಬಾತ್ ಡೇಲಿ, ಜೆನೈಟಲ್ಸ್ ಪ್ರೈವೇಟ್ ಏರಿಯಾಸ್ ಕ್ಲೀನ್ ಇಟ್ಕೋಬೇಕ್ರಿ ಆಫ್ಟರ್ ಈಚ್ ಟಾಯ್ಲೆಟ್ ಆಫ್ಟರ್ ಯೂರಿನೇಷನ್. ಜಾಗ ಎಷ್ಟು ಕ್ಲೀನ್ ಇರ್ತೀರಿ ಅಷ್ಟು ನಿಮ್ಗೆ ಇನ್ಫೆಕ್ಷನ್ಸ್ ರಿಡ್ಯೂಸ್ ಮಾಡ್ಬೋದು. ಕೀಪಿಂಗ್ ದ ಗ್ರಾಯಿನ್ ಏರಿಯಾ ಡ್ರೈ ಆಫ್ಟರ್ ವಾಶ್, ದಟ್ ಈಸ್ ಅದು ಏನು ಮುಟ್ಟು ಜಾಗ ಏನಿರ್ತಿತ್ತಲ್ಲ ಅದು ಯಾವತ್ತೂ ಡ್ರೈ ಇರಬೇಕು. ವೆಟ್ ಇತ್ತು ಅಥವಾ ನಿಮ್ಗೆ ಹಸಿ ಹಸಿ ಅನ್ಸತ್ತಿತ್ತು, ಅಗೇನ್ ಅಲ್ಲಿ ಇಚಿಂಗು ಡಿಸ್ಕಂಫರ್ಟು ಹಂಗಾಗ್ಬೋದು. ಆಮೇಲೆ ವಜಾಯ್ನಾ ವಾಶ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ, ಸೋಪ್ ಅಥವಾ ಹಾರ್ಶ್ ಡಿಟರ್ಜೆಂಟ್ ಯೂಸ್ ಮಾಡ್ಬೋದು. ಸಿಂಪಲ್ ಪ್ಲೇನ್ ವಾಟರ್ಲೇ ವಾಶ್ ಮಾಡಿದ್ರೆ ಓಕೆ, ಸೋಪ್ ಅಥವಾ ಡಿಟರ್ಜೆಂಟ್ ಯೂಸ್ ಅದಾಗ ಕೆಮಿಕಲ್ಸ್ ಇರ್ತದೆ, ಅಗೇನ್ ದಟ್ ಕೆಮಿಕಲ್ ಕ್ಯಾನ್ ಕಾಸ್ ರಿಯಾಕ್ಷನ್ ಟು ದ ವಜಾನಲ್ ಏರಿಯಾ. ಸೊ ಒಳಗಡೆ ವಾಶ್ ಮಾಡ್ಕೊಂಡು ಹೊರಗಿಂದ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ನ್ಯಾಪ್ಕಿನ್ಸ್ ಚೇಂಜ್ ಮಾಡ್ಕೊಂಡಿರ್ಬೋದು. ಈಗ ಸ್ವಲ್ಪ ಮಂದಿ ಏನು ಒನ್ ನ್ಯಾಪ್ಕಿನ್ ಒನ್ ಫುಲ್ ಡೇ ಯೂಸ್ ಮಾಡ್ತಾರೆ, ಸೊ ದಟ್ ಈಸ್ ಆಲ್ಸೋ ಅ ಪಾಯಿಂಟ್ ಪ್ರೂವಿಂಗ್ ಫಾರ್ ಇನ್ಫೆಕ್ಷನ್. ಸೊ ಎಷ್ಟು ಆದಷ್ಟು, ಈಗ ಎಲ್ಲ ಹೆಣ್ಮಕ್ಳಿಗೆ ಸೇಮ್ ಬ್ಲೀಡಿಂಗ್ ಆಗುದಿಲ್ಲ, ಸ್ವಲ್ಪ ಮಂದಿಗೆ ಸ್ವಲ್ಪ ಆಗ್ತದೆ, ಸ್ವಲ್ಪ ಮಂದಿಗೆ ಜಾಸ್ತಿ ಆಗ್ತದೆ, ಇಟ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಬ್ಲೀಡಿಂಗ್ ಪರ್ ಡೇ ಅವರಿಗೆ ಆಗ್ತಿತ್ತದು. ಸೊ ಹಂಗಾಗಿ ನೀವು ಇದು ಮಾಡ್ಕೋಬಹುದು. ಸೊ ಎವ್ರಿ 6-8 hours ನೀವು ಪ್ಯಾಡ್ ಚೇಂಜ್ ಮಾಡ್ಬೇಕು. ಆ 6-8 hours ಇಸ್ ಅ ಲಿಮಿಟ್ ಗಿವನ್, ಬಟ್ ಅದಕ್ಕೆ ಮುಂಚೆ ನಿಮ್ಗೆ ಅನಿಸ್ತೈತೆ ನಿಮ್ ಪ್ಯಾಡ್ ಪೂರ್ತ ಸೋಕ್ ಆಗೈತಿ, ಅದು ಓವರ್ ಫ್ಲೋ ಆಗೈತಿ, ಅವಾಗ ನೀವು ಮುಂಚಾನೂ ನೀವು ಚೇಂಜ್ ಮಾಡ್ಕೋಬಹುದು. ನೀವು ಎಷ್ಟು ಸಲ ಚೇಂಜ್ ಮಾಡ್ತೀರಿ ಅದು ನೀವು ಏರಿಯಾ ಕ್ಲೀನ್ ಇರ್ತೀರಿ, ಅಷ್ಟು ನಿಮ್ಗೆ ಮುಂದೋಗಿ ಯಾವ ರೋಗ ಆಗುದಿಲ್ಲ. ಇಫ್ ಹೆವಿ ಮೆನ್ಸ್ಟ್ರುಯೇಷನ್ ಇದೆ, ದೆನ್ ಯು ಕ್ಯಾನ್ ಚೇಂಜ್ ಇಟ್ ಎವ್ರಿ 3-4 hours. ದೆನ್ ವೈಪಿಂಗ್ ಫ್ರಮ್ ಫ್ರಂಟ್ ಟು ಬ್ಯಾಕ್, ಕ್ಲೀನ್ ಮಾಡೋದು ವೈಪಿಂಗ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಸೊ ಏನಾಗ್ತೈತಿ, ಮೇಕ್ಸ್ ದ ಎಂಟ್ರೆನ್ಸ್ ಆಫ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಏನಿರ್ತೈತಿ ಮುಂದ ಅದು ಹಿಂದ್ ಹೋಗ್ಬೋದು ಅಥವಾ ಹಿಂದಿಂದ ಮುಂದನು ಬರ್ಬೋದು. ಸೊ ಏನ್ ಮಾಡ್ಬೋದು, ಸೊ ಅನ್ಸೇಫ್ ಡಿಸ್ಪೋಸಬಲ್ ಆಫ್ ಸ್ಯಾನಿಟರಿ ಮೆಟೀರಿಯಲ್ಸ್, ಸೊ ಸ್ಯಾನಿಟರಿ ಪ್ಯಾಡ್ಸ್ ಏನ್ ಮಾಡ ಅದನ್ನು ಡಿಸ್ಪೋಸ್ ಮಾಡಕ್ ಒಂದ್ ಪದ್ಧತಿ ಇರ್ತೈತ್ರಿ. ಸೊ ಕರೆಕ್ಟ್ ಆಗಿ ಪ್ಯಾಡ್ ಚೇಂಜ್ ಮಾಡ್ಬೇಕಾದ್ರ ಅವು ಕರೆಕ್ಟ್ ರೀತಿಲೆ ಫೋಲ್ಡ್ ಮಾಡಿ ಇನ್ ಒಂದ್ ಅನ್ವೆಲಪ್ ಅಥವಾ ಪೇಪರ್ ದ ಇದು ಮಾಡಿ ಆಮೇಲೆ ನೀವು ಡಿಸ್ಪೋಸ್ ಮಾಡ್ಬೋದು. ಡೈರೆಕ್ಟ್ಲಿ ಜಸ್ಟ್ ತಗೊಂಡ್ ಎಲ್ಲಿ ಬೇಕಲ್ಲೇ ಇದು ಮಾಡಕ ಬರುದಿಲ್ರಿ. ಹಂಗ ಮಾಡೋದ್ರಿಂದ ಇನ್ಫೆಕ್ಷನ್ಸ್, ಕ್ರಾಸ್ ಇನ್ಫೆಕ್ಷನ್ಸ್ ಆಗ್ಬೋದು, ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಆಗ್ಬೋದು. ಸೊ ಅಕಾರ್ಡಿಂಗ್ಲಿ ನಾವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದು ನಾವು ಪೂರ್ತ ವಿಚಾರ ಮಾಡ್ಕೊಂಡ ಇದು ಮಾಡ್ಬೇಕಾಗ್ತೈತ್ರಿ.
0: ಸ್ನೇಹಿತರೆ, ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಇವರ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ಋತುಚಕ್ರ ಸ್ವಚ್ಛತಾ ದಿನ, ಮೆನ್ಸ್ಟ್ರಲ್ ಹೈಜಿನ್ ಡೇ. ಈ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರಸ್ತಿ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿಯವರು. ಮೇಡಮ್, ಇನ್ನು ಈ ಒಂದು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ತಪ್ಪು ಕಲ್ಪನೆಗಳಿವೆ ಅಂತ ತಾವು ಹೇಳ್ತೀರಾ?
1: ಓಕೆ, ಸೊ ಪೀರಿಯಡ್ಸ್ ಅದು ಮೆನ್ಸ್ಟ್ರುಯೇಷನ್ ಇದು ಎಲ್ಲಾರ್ಗೆ ಆಗ್ತದ್ರಿ, ಎಲ್ಲ ಹುಡುಗಿಯರ್ ಆಗಬೇಕು. ದಟ್ ಇಸ್ ಅ ನಾರ್ಮಲ್ ಪಾರ್ಟ್ ಆಫ್ ದೇರ್ ಲೈಫ್. ಈಗ ಸ್ವಲ್ಪ ಮಂದಿಗೆ ಬರ್ತೈತಿ ಅಥವಾ ಜಾಸ್ತಿ ಹೋಗ್ತೈತಿ. ಈಗ ಸ್ಕೂಲ್ ಗೋಯಿಂಗ್ ಗರ್ಲ್ಸ್, ಈಗ ಬಾಯ್ಸಿಗೆ ಇದು ಗೊತ್ತಿದ್ದಲ್ಲ ಏನು ಎಕ್ಸಾಕ್ಟ್ಲಿ ಕಲ್ತಿರ್ತಾರೆ, ಆದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಹೌದಪ್ಪ, ಅವನ ಹುಡುಗಿ ಅಚಾನಕ್ ಆತು, ಅಕ್ಕಿ ಗೊತ್ತಿಲ್ಲ ಪೀರಿಯಡ್ಸ್ ಬರ್ತೈತಂತ ಬಂತು, ಆಕಿನ ಡ್ರೆಸ್ ಎಲ್ಲ ಸ್ಟೇನ್ ಆಗಿರ್ತೈತಿ. ಸೊ ಈ ಬ್ಯಾರೆದವ್ರ ನೋಡಿ ಅವ್ರಿಗೆ ನಗುದು ಅಥವಾ ಅವ್ರದ್ದು ಇದು ಮಾಡುದು ಹಂಗೆಲ್ಲ ಮಾಡ್ತಾರೆ. ಸೊ ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ, ಇಟ್ ಈಸ್ ಅ ಪಾರ್ಟ್ ಆಫ್ ಎವ್ರಿ ಗರ್ಲ್ಸ್ ಲೈಫ್, ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ಇದ್ರ ಬಗ್ಗೆ ಎಡ್ಯುಕೇಶನ್ ಕೊಟ್ರಂದ್ರ ಈವನ್ ದ ಬಾಯ್ಸ್ ಅಥವಾ ಬೇರೆದವ್ರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಿರಲ್ಲ ಏನಂತಂದು. ಸೊ ಒನ್ಸ್ ದಿ ಗೋ ತ್ರೂ ದಟ್ ಫೇಸ್ ಅವ್ರಿಗೆ ಗೊತ್ತೈತಿ, ಹಾ ಹಿಂಗ ಆಗಿತ್ತು, ಅವರಿಗೂ ಹಂಗಾಗಿತ್ತು, ನಾವು ಅವಾಗ ನಕ್ಕಿದ್ವಿ ಈಗ ನಮಗೂ ಆಗಾಕತ್ತೈತಿ. ಸೊ ದಟ್ ಈಸ್ ಅ ನ್ಯಾಚುರಲ್ ಪಾರ್ಟ್. ಸೊ ಆದ ತಕ್ಷಣ ನೀವು ಅಂಜಬಾರ್ದು, ಡೋಂಟ್ ಬಿ ಅಫ್ರೇಡ್. ಓಕೆ, ಇಟ್ ಕ್ಯಾನ್ ಬಿ ಸ್ಕ್ಯಾರಿ ಟು ಸಿ ದ ಬ್ಲಡ್. ಬ್ಲಡ್ ನೋಡಿದ ತಕ್ಷಣ ಸಮ್ ಹೆಣ್ಮಕ್ಳಿಗೆ ಹಾ ಅಪ್ಪ ರಕ್ತ ಏನೋ ಇದು ಅಂತಂದು. ಸೊ ನಾಟ್ ಟು ಬಿ ಸ್ಕ್ಯಾರ್ಡ್ ಅಫ್ರೇಡ್ ಆಫ್. ಓಕೆ, ಇಟ್ ಈಸ್ ನಾರ್ಮಲ್ ಅ ನ್ಯಾಚುರಲ್ ಥಿಂಗ್. ಇಫ್ ಸ್ಕೂಲ್ದಾಗಿದೆ ಅಚಾನಕ ಪೀರಿಯಡ್ಸ್ ಆಯ್ತು, ಸೊ ಅವ್ರ ಟೀಚರು ಅಥವಾ ಮೆಟ್ರನ್ ಅಥವಾ ಕ್ಲಾಸ್ ಟೀಚರ್ ಹೂ ಎವರ್ ಇಸ್ ಇನ್ ದ ಸ್ಕೂಲ್ ಅವ್ರಿಗೆ ಹೋಗಿ ಅವ್ರ ಅಪ್ರೋಚ್ ಮಾಡಬೇಕು. ಮತ್ತು ನಾವು ಈಗ ದಿವಸ ಸ್ಕೂಲ್ ಅಥವಾ ಕಾಲೇಜಸ್ದಲ್ಲಿನು ಸ್ಯಾನಿಟ್ರಿ ಪ್ಯಾಡ್ಸ್ ಪ್ರೊವೈಡ್ ಮಾಡೋದು ಇದು ಮಾಡಿದಾರ. ಸೊ ಯಾರಿಗೆ ಯಾವಾಗೂ ಸ್ಕೂಲ್ದಾಗ ಅಚಾನಕ್ ಆಗ್ತೈತಿ ಅವ್ರು ಹೋಗಿ ಎಲ್ಲಿ ಅವ್ರ ಆಫೀಸು ಅಥವಾ ಎಲ್ಲರ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತಾರೆ, ಅಲ್ಲಿ ಹೋಗಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪ್ಯಾಡ್ಸ್ ತೊಗೊಂಡು ಚೇಂಜ್ ಮಾಡ್ಕೊಂಡು ಇದು ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ಅ ಕಂಡೀಷನ್ ವೇರ್ ಯು ಶುಡ್ ಬಿ ಅಶೇಮ್ಡ್ ಆಫ್. ಓಕೆ, ಅಪ್ಪ ನಂಗೆ ಪೀರಿಯಡ್ ಬಂದೈತಿ ಮಂದಿ ಏನಂತಾರೂ ಇಲ್ಲ. ಬಿ ಪ್ರೌಡ್, ಇಟ್ ಈಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ಯುವರ್ ಲೈಫ್. ದಟ್ ಮೀನ್ಸ್ ಯುವರ್ ಬಾಡಿ ಈಸ್ ಗ್ರೋಯಿಂಗ್. ಅ ಗರ್ಲ್ ಶುಡ್ ಸೇ ಹಾ ಇಟ್ ಈಸ್ ಅ ನಾರ್ಮಲ್ ಪಾರ್ಟ್ ಆಫ್ ಮೈ ಲೈಫ್, ಐ ಆಮ್ ಗ್ರೋಯಿಂಗ್ ಅಂತಂದು ಅದಕ್ಕೆ ಕಾನ್ಫಿಡೆಂಟ್ ಬರಬೇಕ್ರಿ.
0: ಮೇಡಮ್, ಇನ್ನು ಆಯುರ್ವೇದದಲ್ಲಿ ಈ ಮಹಿಳೆಯ ಆರೋಗ್ಯ ಮತ್ತೆ ಈ ಒಂದು ಋತುಚಕ್ರ ಈ ಬಗ್ಗೆ ಹೇಗೆ ವಿವರಿಸಲಾಗಿದೆ ಅಂತ.
1: ಸೊ ಆಯುರ್ವೇದದಲ್ಲಿ ಅಗೇನ್ ದೋಷದಾತು ಮಲ. ಓಕೆ, ಅಂಡ್ ಸಿದ್ಧಾಂತ ಹಿಂಗ ಹೇಳ್ತೈತಿ ಕಿ ನೀವು ಏನೂ ಮಾಡಿದ್ರ ಅದಕ್ಕೆ ಕರೆಕ್ಟ್ ಪ್ರಮಾಣ ಇರ್ತೈತಿ. ಸೊ ಹಿಂಗ ಮಾಡಿದ್ರೆ ಹಿಂಗ ಆಗ್ಬೋದು, ಹಂಗ್ ಮಾಡಿದ್ರೆ ಹಿಂಗ ಆಗ್ಬೋದು. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ಸ್ ಯು ಹ್ಯಾವ್ ಟು ಗೋ. ಸೊ ಋತುಚಕ್ರ ಇಸ್ ನಥಿಂಗ್ ಬಟ್ ಅ ಮೆನ್ಸ್ಟ್ರುಯಲ್ ಸೈಕಲ್ ಓನ್ಲಿ. ಓಕೆ, ಸೊ ಅದಕ್ಕೆ ಫಸ್ಟ್ 5 to 7 days ಬ್ಲೀಡಿಂಗ್ ಆಗ್ಬೋದು, ದೆನ್ ಇಟ್ ಈಸ್ ಅ ಫಾಲಿಫರೇಟಿವ್ ಫೇಸ್, ಆರ್ ಯು ಕ್ಯಾನ್ ಗೋ ಟು ಓವುಲೇಷನ್ ಫೇಸ್, ದೆನ್ ಅಗೇನ್ ಸಿಕ್ರಿಟರಿ ಫೇಸ್, ಅಗೇನ್ ದ ಎಂಡೋಮೆಟ್ರಿಯಮ್ ಲೈನಿಂಗ್ ಗ್ರೋ ಆಗ್ತೈತಿ, ಆಮೇಲೆ ಲಾಸ್ಟ್ ಡೇಸ್ದಾಗ ಅಗೇನ್ ದಟ್ ಎಂಡೋಮೆಟ್ರಿಯಮ್ ವಿಲ್ ಸ್ಟಾರ್ಟ್ ಶೆಡಿಂಗ್ ಆ್ಯಂಡ್ ಅಗೇನ್ ಯು ವಿಲ್ ಗೆಟ್. ಇಟ್ ಈಸ್ ಅ ಲೈಫ್ ಸೈಕಲ್, ಎವ್ರಿ ಮಂತ್ ಡೇ 1 to day 29. ಇಟ್ ಕ್ಯಾನ್ ಬಿ ಆಫ್ 29 to 30 days ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಇರ್ತೈತ್ರಿ. ಸೊ ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಇಂಡಿವಿಜುವಲ್. ಸ್ವಲ್ಪ ಮಂದಿಗೆ ಅದು 35 to 40 ನಾರ್ಮಲ್ ಇರ್ಬೋದು, ಬಟ್ ಇಟ್ ಶುಡ್ ಬಿ ರೆಗ್ಯುಲರ್. ನೀವು ನಾರ್ಮಲ್ ಯಾವಾಗ ಅಂತೀರಿ, ಇಟ್ ಶುಡ್ ಬಿ ರೆಗ್ಯುಲರ್. ಓಕೆ, ಈ ಸೈಕಲ್ ನಿಮ್ಗೆ 45 days ಆಗಿಂದ ನೆಕ್ಸ್ಟ್ 2-3 cycle 2-3 months, ಬಟ್ ದಟ್ ಈಸ್ ನಾಟ್ ಅ ನಾರ್ಮಲ್ ಥಿಂಗ್. ಬಟ್ ಎವ್ರಿ ಸೈಕಲ್ ತರಾವಿಕ್ ಪೀರಿಯಡ್ದಾಗ ಆಗ್ತೈತಿ, ನಿಮ್ ಬಾಡಿ ಕಾನ್ಸ್ಟಿಟ್ಯೂಷನ್ಗೆ ನಿಮ್ಗೆ ಹಂಗಿತ್ತಂದ್ರೆ ದಟ್ ಈಸ್ ನಾರ್ಮಲ್. ಸೊ ನಾಟ್ ಟು ವರಿ ಅಬೌಟ್ ಇಟ್. ಬಟ್ ಎಲ್ಲೋ ಇರ್ರೆಗ್ಯುಲರ್ ಆಗ್ತೈತಿ ಅಂದ್ರೆ ದೆನ್ ಯು ನೀಡ್ ಟು ವಿಸಿಟ್ ಅ ಡಾಕ್ಟರ್.
0: ಮೇಡಮ್, ಇನ್ನು ಈಗ ಆಯುರ್ವೇದದ ಪ್ರಕಾರ ಈ ಒಂದು ಅನಿಯಮಿತವಾಗಿ ಋತುಚಕ್ರ ಆಗುತ್ತಲ್ಲ, ಅದಕ್ಕೆ ಕಾರಣಗಳೇನು? ಅಂದ್ರೆ ಕೆಲವರಿಗೆ ಪೀರಿಯಡ್ಸ್ ಸರಿಯಾಗಿ ಆಗೋದಿಲ್ಲ, ಅದಕ್ಕೆ ಕಾರಣಗಳೇನು?
1: ಅನಿಯಮಿತ ಮುಟ್ಟ ಅಂತೀವಿ. ಸೊ ದಟ್ ಇಸ್ ಇರ್ರೆಗ್ಯುಲರ್ ಸೈಕಲ್ಸ್. ಅಗೇನ್ ಮೆನ್ಸ್ಟ್ರುಯಲ್ ಸೈಕಲ್ ಅಂಡ್ ಬಾಡಿ ಆಫ್ ದ ಫಿಮೇಲ್ ಇಂಪಾರ್ಟೆಂಟ್ ಇಸ್ HPO ಎಕ್ಸಸ್, ಹೈಪೋಥಾಲಮೋ ಪಿಟ್ಯುಟರಿ ಒವೇರಿಯನ್ ಎಕ್ಸಸ್ ಅಂತ. ಅಲ್ಲಿಂದ ಎಲ್ಲ ಸಿಗ್ನಲ್ಸ್ ಬರ್ತೈತ್ರಿ, ಬ್ರೇನ್ ಇನ್ ಥ್ರೂ ಸಿಗ್ನಲ್ಸ್ ಎಲ್ಲ ಸಿಸ್ಟಮಿಗೆ ಹೋಗ್ತೈತಿ. ಸೊ ಅಲ್ಲಿ ಏನಾರ ಪ್ರಾಬ್ಲಮ್ ಇತ್ತು, ಅಲ್ಲಿ ಸರ್ಕ್ಯುಲೇಷನ್ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರ ಇದು ಅನಿಯಮಿತ ರಜಸ್ರಾವ ಆಗ್ತೈತ್ರಿ. ಸೊ ಅದಕ್ಕಾಗಿ ಎನ್ ನಂಬರ್ ಆಫ್ ಕಾಸಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಬಾಡಿ ನ್ಯೂಟ್ರಿಷನಲ್ ಸ್ಟೇಟಸ್ ಇರ್ಬೋದು ಅಥವಾ ಆ ಫಿಮೇಲಿಗೆ ರಕ್ತ ಸಂಚಾರನ ಕಮ್ಮಿ ಇರ್ಬೋದು ಅಥವಾ ಎನೇಮಿಯಾ ಇರ್ಬೋದು. ಸೊ ದಟ್ ಕ್ಯಾನ್ ಅಗೇನ್ ಲೀಡ್ ಟು ಡಿಫ್ರೆಂಟ್ ಮೆನ್ಸ್ಟ್ರುಯಲ್ ಡಿಸಾರ್ಡರ್ ಕಂಡೀಷನ್ಸ್. ಸೊ ಏನೈತಿ ಅದರದ್ದು ಏನು ಕಾಸ್ ಇಟ್ಟಿತ್ತೋ ಆ ಕಾಸ್ಲೇ ನಾವದು ಸರಿ ಮಾಡ್ಕೋಬಹುದು.
0: ಮೇಡಮ್, ಈಗ ಈ ಕಾರಣಗಳಲ್ಲದೆ ಈ ಒಂದು ಮಾನಸಿಕ ಒತ್ತಡ ಆಗಿರ್ಬೋದು, ಹಾಗೇನೆ ಜೀವನ ಶೈಲಿ ಕೂಡ ಈ ಒಂದು ಋತುಚಕ್ರದ ಮೇಲೆ ಏನಾದ್ರು ಪರಿಣಾಮವನ್ನ ಬೀರಬಹುದಾ?
1: ಓಕೆ, ಲೈಫ್ ಸ್ಟೈಲ್ ಅಂದ್ರ ಇಲ್ಲಿ ಏನ್ ಮಾಡ್ಬೇಕಂದ್ರು ಸ್ಟ್ರೆಸ್ ತಗೋನೋದು ಏನು ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ಮಂದಿಗೆ ಅದನ್ನಿಸ್ತೈತೆ, ಹಾ ಇಟ್ ಇಸ್ ಬ್ಲೀಡಿಂಗ್, ನಾ ಇದು ಮಾಡಬಾರ್ದು ಅದು ಮಾಡಬಾರ್ದು, ಬಹಳಷ್ಟು ಟ್ಯಾಬೂಸು ಅದಾವ, ನಾವು ಇಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು, ಬಟ್ ಅಟ್ ನಥಿಂಗ್, ಇಟ್ ಇಸ್ ಅ ನ್ಯಾಚುರಲ್ ಪಾರ್ಟ್ ಆಫ್ ದ ಫಿಮೇಲ್ ಲೇಡಿ, ಇಟ್ ಹ್ಯಾಸ್ ಟು ಗೋ ಆನ್ ಅಂಡ್ ಆಫ್. ಸೊ ಅವಾಗ ನೀವು ಏನ್ ಮಾಡ್ಬೇಕು, ಚಲೋ ಚಲೋ ವಿಚಾರಗಳು ಮಾಡ್ಬೇಕು, ಅವಾಯ್ಡ್ ಸ್ಟ್ರೆಸ್, ಸಿಟ್ ಡೌನ್, ಲಿಸನ್ ಟು ಕೂಲ್ ಮ್ಯೂಸಿಕ್, ಹಾ, ಆಮೇಲೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೋಬಾರ್ದು, ಕಾಮ್ ಕೂಲ್ ವಾಟ್ ಎವರ್ ನಿಮಗೆ ಏನ್ ಸ್ಟ್ರೆಸ್ ಫ್ರೀ ಆಗ್ತೈತೆ ಅದನ್ನ ನೀವು ಮಾಡ್ಬೋದು. ಒಂದ್ ಕಡೆ ಶಾಂತ್ ಕೊಟ್ಟಿ ನೀವ ಭಕ್ತಿ ಗೀತ ಕೇಳ್ಕೋಬಹುದು ಅಥವಾ ಲೈಟ್ ಮ್ಯೂಸಿಕ್ ಕೇಳ್ಕೋಬಹುದು. ಹಾ, ಸೊ ಇದು ಮಾಡೋದ್ರಿಂದ ನಿಮ್ ಬಾಡಿ ಮತ್ತ ಮೈಂಡ್ ಕಾಮ್ ಇರ್ತೈತ್ರಿ.
0: ಮೇಡಮ್, ಇನ್ನು ಋತುಚಕ್ರದ ಸಮಯದಲ್ಲಿ ಯಾವ ರೀತಿಯ ಒಂದು ಆಹಾರವನ್ನ ಸೇವನೆ ಮಾಡಬೇಕು, ಯಾವ ಆಹಾರವನ್ನ ಸೇವನೆ ಮಾಡಬಾರ್ದು ಅಂತ?
1: ಓಕೆ, ಸೊ ಆಯುರ್ವೇದದಲ್ಲಿ ಮುಖ್ಯ ಅಂದ್ರೆ ದೀಪನ, ಪಾಚನ, ವಾತಾನುಲೋಮನ, ಲೈಟ್ ಡಯಟ್, ಹಾ, ಅಗ್ನಿ ದೀಪನ, ಇವು ಎಲ್ಲ ಹೇಳಿದ್ದಾರೆ. ಸೊ ಮೆನ್ಸ್ಟ್ರುಯಲ್ ಸೈಕಲ್ ಟೈಮ್ದಾಗ ಬಾಡಿದಾಗೂ ಒಂದು ಸಿಸ್ಟಮ್ ಚಾಲು ಇರ್ತೈತಿ. ಸೊ ಅಲ್ಲೇ ನಾವು ಅಡ್ವೈಸ್ ಮಾಡ್ಬೋದು, ಹಾ, ಈಟಿಂಗ್ ಇನ್ ಪ್ರಾಪರ್ ಕ್ವಾಂಟಿಟಿ, ಲೈಟ್ ಡಯಟ್ ಇರ್ಬೋದು, ರೆಗ್ಯುಲರ್ ಮೀಲ್ ಟೈಮ್, ಡೋಂಟ್ ಸ್ಕಿಪ್ ಮೀಲ್ ಟೈಮ್ಸ್. ಆಮೇಲೆ ಅಲ್ಲೇ ಸ್ಪೈಸಿ ಆಯಿಲಿ ಡಯಟ್, ಬೇಕ್ರಿ ಪ್ರೊಡಕ್ಟ್, ಜಂಕ್ ಪ್ರೊಡಕ್ಟ್ಸ್ ಅವಾಯ್ಡ್ ಮಾಡಕ್ಕೆ ಹೇಳ್ಬೇಕ್ರಿ. ಸೊ ಮೀಲ್ಸ್ದಾಗ ಏನೇನು ನೀವು ಕನ್ಸಿಡರ್ ಮಾಡ್ಬೋದು ಅಂದ್ರೆ ತುಪ್ಪ, ಘೀ, ರೈಸ್ ಯೂಸ್ ಮಾಡ್ಬೋದು, ಮಿಲ್ಕ್ ಯೂಸ್ ಮಾಡಬೇಡ, ವಾಟ್ ಎವರ್ ಫ್ರೂಟ್ಸ್ ಅಥವಾ ಫುಡ್ ಯಾವ ನಿಮ್ಗೆ ಅನಿಸ್ತೈತೆ ಲೈಟ್ ಡೈಜೆಸ್ಟ್ ಮಾಡಕ್, ಹೆವಿ ಮಾಡ್ಕೋಬಾರ್ದು. ಯಾಕಂದ್ರೆ ಮೆನ್ಸಸ್ ಇದ್ದಾಗೂ ಸ್ವಲ್ಪ ಡಿಸ್ಕಂಫರ್ಟ್ ಇದ್ದೇ ಇರ್ತೈತೆ ಎಲ್ಲರಿಗೆ, ಪೇನ್ ಅಬ್ಡಾಮೆನ್, ಹ್ಯಾವಿನೆಸ್, ಬ್ಲೋಟಿಂಗ್. ಸೊ ಅವು ಕಂಪೆನ್ಸೇಟ್ ಮಾಡಕ್ಕ ನಿಮ್ಮ ಡೈಟ್ ಎಷ್ಟು ಲೈಟ್ ಇರ್ತೈತಿ, ಯಾವ ಈಸಿ ಟು ಡೈಜೆಸ್ಟ್, ಹಂಗೆ ನೀವು ಪ್ರೋಟೀನ್ ರಿಚ್ ಫುಡ್ ತಗೋಬಹುದು, ಯಾವ ಗೋಧೂಮ, ಷಷ್ಟಿಕ ಶಾಲಿ ರೈಸ್ ಅಂತೀವ್ರಿ ಅದು, ಮಸೂರು, ಸೆಂದವ್ ಲವನ, ಟೈಪ್ ಆಫ್ ಸಾಲ್ಟ್ ವಿಚ್ ಇಸ್ ಎಕ್ಸ್ಪ್ಲೇನ್ ಇನ್ ಆಯುರ್ವೇದ, ಆಮೇಲೆ ಘೀ, ಇದೆಲ್ಲ ನೀವು ಪ್ರಯೋಗ ಮಾಡ್ಕೋಬಹುದು ನಿಮ್ ಡೈಟ್ ಅಲ್ಲಿ.
0: ಮೇಡಮ್, ಇನ್ನು ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ಋತುಚಕ್ರ ಆಗ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಅಭ್ಯಾಸಗಳನ್ನ, ಯಾವ ಆಸನಗಳನ್ನ ಅಳವಡಿಸ್ಕೊಳ್ಬೇಕು ಅಂತ?
1: ಓಕೆ, ಸ್ವಲ್ಪ ಎಕ್ಸಸೈಸಸ್, ಯೋಗಾಸ್ ವಗೇರೆ ಹೇಳಿದ್ದಾರೆ ಆಯುರ್ವೇದದಾಗ. ಯೋಗಾಸ್ ಲೈಕ್ ಭುಜಂಗಾಸನ, ಯು ಕ್ಯಾನ್ ಸಿ ಇಟ್ ಆಸ್ ಕೋಬ್ರಾ ಪೋಸ್ ಇನ್ ಮಾಡರ್ನ್. ಆಮೇಲೆ ಶಲಭ ಆಸನ, ಪವನ್ ಮುಕ್ತಾಸನ, ಆಮೇಲೆ ಧನುರಾಸನ, ಇವು ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ ಅಂದ್ರೆ ಯೋಗ ಟೀಚರ್ಸ್ ಕಡೆ ಹೋಗಿ ನೀವು ಕಲ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದಿಲ್ಲಿ ಏನೇನು ಬೆನಿಫಿಟ್ಸ್ ಆಗ್ತಾವಂದ್ರೆ, ಇನ್ ಕೇಸಸ್ ಆಫ್ ಲುಕೋರಿಯಾ, ಡಿಸ್ಮೆನೋರಿಯಾ, ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅಮೆನೋರಿಯಾ, ಲ್ಯಾಕ್ ಆಫ್ ಪೀರಿಯಡ್ಸ್, ಇವು ಎಲ್ಲ ಕಾಂಪೆನ್ಸೇಟ್ ಆಗ್ತಾವ್ರಿ. ಸೊ ಇದು ಭುಜಂಗಾಸನ. ಆಮೇಲೆ ಪೇನ್ ಏನಿರ್ತೈತಿ, ಸೊ ಅದನ್ನು ರಿಲ್ಯಾಕ್ಸ್ ಆಗ್ಬೋದು ಬೈ ಡೂಯಿಂಗ್ ದಿಸ್ ಯೋಗಾಸನಸ್. ಸೊ 3-4 ಆಸನಸ್, ಓಕೆ, ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಹಂಗ್ ಮಾಡಿ ನೀವು. ಅಂದ್ರ ಯು ಏನ್ 4 ಆಸನಸ್ ಹೇಳ್ತಿ, ದಟ್ ಇಸ್ ರಿಲೇಟೆಡ್ ಟು ಅ ಪೆಲ್ವಿಕ್ ಆರ್ಗನ್ ಅಂಡ್ ಲೋವರ್ ಪಾರ್ಟ್ ಆಫ್ ದ ಬಾಡಿ. ಸೊ ಅಲ್ಲಿ ಏನೇನು ಡಿಸ್ಕಂಫರ್ಟ್ ಇದೆ ಅದು ಓವರ್ಕಮ್ ಮಾಡಕ್ಕ ನೀವು ಪ್ರಾಕ್ಟೀಸ್ ಯೋಗ ಮಾಡ್ಬೋದ್ರಿ.
0: ಮೇಡಮ್, ಈಗ ಸಾಮಾನ್ಯವಾಗಿ ಈ ಒಂದು ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಅಂತ ಕಾಣಿಸ್ಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬಹುದಾದಂತಹ ಯಾವ್ದಾದ್ರು ಸರಳ ಮನೆ ಮದ್ದು ಅನ್ನೋದಾದ್ರೆ ಯಾವ್ದು?
1: ಓಕೆ, ಸೊ ಅಲ್ಲಿ ಏನಪ್ಪ ಮಾಡ್ಬೇಕಂದ್ರ, ಈಗಿನ ಡಯಟ್ ಅಂತರೂ ಹೇಳ್ಕೊಟ್ಟೈತಿ, ತೀಕ್ಷ್ಣ, ಅತಿ ತೀಕ್ಷ್ಣ, ಆಯಿಲಿ, ಜಂಕ್ ಫುಡ್ಸ್, ಅದಲ್ಲೇ ಮತ್ತು ಡಿಸ್ಕಂಫರ್ಟ್ ಆಗ್ತದೆ. ಸೊ ಮನೆಯಲ್ಲೇ ಅಂದ್ರು ನೀವು ಜಸ್ಟ್ ಜಾಸ್ತಿ ನೀರು ಕುಡಿಬಹುದು, ಅಥವಾ ನಿಮ್ಗೆ ಅದು ಸರ್ನ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ಮೆಡಿಸಿನ್ಸ್ ಹೋಗ್ತೋ, ಜೀರಿಗೆ ನೀರು ಕುಡಿತಾರ ಮನ್ಯಾಗ, ಆಮೇಲೆ ಮೈಲ್ಡ್ ಪೇನ್ ಕಿಲ್ಲರ್ಸ್ ತಗೋಬಹುದು. ದೇರ್ ಇಸ್ ನೋ ಹಾರ್ಮ್ ಆಫ್ ಟೇಕಿಂಗ್ ಪೇನ್ ಕಿಲ್ಲರ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್, ಬಟ್ ಆಯುರ್ವೇದದಲ್ಲೇ ಒಂದ್ ಸ್ವಲ್ಪ ಯೋಗಾಸ್ ಹೇಳಿದಾರು, ಅಥವಾ ರಜಪ್ರವರ್ತಿನಿ ವಟ್ಟಿ ಅಥವಾ ಧನ್ವಂತರಿ ವಟ್ಟಿ, ಟ್ಯಾಪ್ ಕೋಲಿಗೋ, ಬಹಳಷ್ಟು ಫಾರ್ಮುಲೇಷನ್ಸ್ ಹೇಳಿದಾರೋ. ಸೊ ಆಹಾ ಪೇಷಂಟಿಂದ ಏನೇನು ಕಂಪ್ಲೇಂಟ್ಸ್ ಐತಿ, ಯಂಗ್ ಡಿಸ್ಕಂಫರ್ಟ್, ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಅಡ್ವೈಸ್ ದ ಫಾರ್ಮುಲೇಷನ್ಸ್ ಆರ್ ಮೆಡಿಸಿನ್ಸ್ ಡಿಸ್ಕ್ರೈಬ್ ಇನ್ ಆಯುರ್ವೇದ.
0: ಖಂಡಿತ ಮೇಡಮ್. ಸ್ನೇಹಿತರೆ, ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ, ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿ ಅವರು. ಮೇಡಮ್, ಈಗ ಈ ಒಂದು ಋತುಚಕ್ರಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಲಕ್ಷಣಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು, ವೈದ್ಯರಿಗೆ ತೋರಿಸಲೇಬೇಕು ಯಾವ ಒಂದು ಲಕ್ಷಣಗಳು ಕಾಣಿಸಿಕೊಂಡಾಗ ಅಂತ?
1: ಓಕೆ, ಮೆನ್ಸ್ಟ್ರುಯೇಷನ್ ಟೈಮ್ದಲ್ಲಿ ಅತಿ ರಕ್ತಸ್ರಾವ. ಓಕೆ, ನಾವೀಗ ಹೇಳಿದ್ವಿ 2 to 7 days ನಾರ್ಮಲ್ ಇರ್ತೈತಿ ಬೇಸ್ಡ್ ಆನ್ ದ ಬಾಡಿ ಕಾನ್ಸ್ಟಿಟ್ಯೂಷನ್. ಸೊ ನಿಮ್ಗದ ಅನಿಸ್ತೈತಿ ಹೆವಿ ಹೋಗಾಕತ್ತೈತಿ ಅಥವಾ ಸಿವಿಯರ್ ಪೇನ್ ಅಬ್ಡಾಮಿನ್, ಅದ್ರ ಜೊತೆ ಬ್ಯಾರಿಡ್ ಕಂಪ್ಲೇಂಟ್ಸ್, ಅಸೋಸಿಯೇಟೆಡ್ ಕಂಪ್ಲೇಂಟ್ ಇಸ್ ದ ನಾಶಿಯಾ, ವಾಮಿಟಿಂಗ್, ಲೂಸ್ ಮೋಷನ್ಸ್, ಹೆಡ್ ಏಕ್ಸ್, ಇವು ಎಲ್ಲ ಇದ್ದಾಗ ನೀವು ಹೋಗಿ ಡಾಕ್ಟರಿಗೆ ಭೇಟಿ ಮಾಡಿ ಮಾತ್ರೆ ವಗೇರೆ ತಗೋಬಹುದು.
0: ಮೇಡಮ್, ಈಗ ಈ ಒಂದು ಋತುಚಕ್ರದ ಸಮಯದಲ್ಲಿ ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ, ಹಾಗೇನೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ಅದನ್ನ ಆ ನೋವನ್ನ ಶಮನ ಮಾಡೋದಕ್ಕಾಗಿ ಅಂತ ಆಯುರ್ವೇದದಲ್ಲಿ ಯಾವುದಾದ್ರೂ ಚಿಕಿತ್ಸೆ ಏನಾದ್ರೂ ಇದೆಯಾ?
1: ಇದೆ. ಯೂಶುವಲಿ ಡಿಸ್ಮೆನೋರಿಯಾ ಅಂತೇವಿ ನಾವು. ಸೊ ಆಯುರ್ವೇದದಲ್ಲಿ ಬಹಳಷ್ಟು ಫಾರ್ಮುಲೇಷನ್ಸ್ ಅಥವಾ ಪ್ರೊಸೀಜರ್ಸ್ ಹೇಳಿದಾರು. ಓಕೆ, ಬಸ್ತಿ ಟ್ರೀಟ್ಮೆಂಟ್ ಆಗ್ಬೋದು. ಬಸ್ತಿ ಅಂದ್ರೆ ಮೆಡಿಕೇಟೆಡ್ ಆಯಿಲ್ ಅಥವಾ ಗೀ, ಅದು ಸಂಡ ಜಾಗದಲ್ಲೇ ಕೊಟ್ಟು ಇದು ಮಾಡ್ಕೋಬಹುದು. ಆಮೇಲೆ ಮೆಡಿಸಿನ್ಸ್ ಇದೆ, ಯೋಗಾಸನಸು, ಡಯಟ್, ಅದೆಲ್ಲ ನಾವು ಹೇಳ್ಕೊಡ್ಬೋದು.
0: ಮೇಡಮ್, ಈಗ ಮೊದಲ ಬಾರಿಗೆ ಋತುಮತಿ ಆದಂತಹ ಹುಡುಗಿಯರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಓಕೆ, ಸೊ ಅಡ್ವೈಸ್ ಫಾರ್ ದೆಮ್ ಇಸ್ ನಾಟ್ ಟು ಬಿ ಅಫ್ರೇಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಓಕೆ, ಇಟ್ ಇಸ್ ಅ ನಾರ್ಮಲ್ ಸೈಕಲ್. ಇವನ್ ಪೇರೆಂಟ್ಸ್ ಕೂಡ ಮನ್ಯಾಗ ಮಕ್ಕಳಿಗೆ ಹೇಳ್ಕೊಡ್ಬೋದು, ಅದು ಆತಂದ್ರೆ ಏನು ಟೆನ್ಷನ್ ತಗೊಳೋದಿಲ್ಲ, ಹಂಚಬಾರ್ದು, ಇಟ್ ಇಸ್ ಅ ನಾರ್ಮಲ್ ಸೈಕಲ್ ಅಂತ, ನಾರ್ಮಲ್ ಫೇಸ್ ಆಫ್ ದ ಲೈಫ್ ಅಂತಂದು. ಆಮೇಲೆ ನೀವು ಮತ್ತೇನು ಡೈಟ್ ಬಗ್ಗೆ ಅಂತೂ ಹೇಳಿಕೊಡ್ತೇವೆ, ಇದು ತಿನ್ಬೇಡ್ರಿ ಅದು. ಆಮೇಲೆ ಜಾಸ್ತಿ ಓವರ್ ಎಕ್ಸಸೈಸು, ಜಾಸ್ತಿ ಜೋರ್ ಜೋರ್ ಜಂಪ್ ಮಾಡುವುದು ಅಥವಾ ಜಾಸ್ತಿ ಸೈಕ್ಲಿಂಗ್ ವಗೇರೆ ಹಂಗ. ಸೊ ಅದು ಏನಾಗ್ತೈತಿ, ಹಾರ್ಮೋನ್ಸ್ ಅಪ್ ಅಂಡ್ ಡೌನ್ ಸ್ಟೇಟ್ ಇರ್ತೈತಿ. ಸೊ ಅಗೇನ್ ಅಲ್ಲಿ ಏನಾರ ಪ್ರಾಬ್ಲಮ್ ಆಗ್ಬಹುದು. ಸೊ ನೀವು ಅಕಾರ್ಡಿಂಗ್ಲಿ ಅವರಿಗೆ ಸಜೆಸ್ಟ್ ಮಾಡಬಹುದು.
0: ಮೇಡಮ್, ಈಗ ಶಾಲೆಗಳಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ಈ ಒಂದು ಋತುಚಕ್ರದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋದಾದ್ರೆ ಏನ್ ಮಾಡಬೇಕು ಅಂತ?
1: ಓಕೆ, ಸೊ ಎವ್ರಿ ಸ್ಕೂಲ್ ಶುಡ್ ಅಡಾಪ್ಟ್ 1 week ಫಾರ್ ಸೆಲ್ಫ್ ಎಡ್ಯುಕೇಶನ್ ಆರ್ ಎಡ್ಯುಕೇಶನ್ ಫ್ರಮ್ ಅದರ್ ಸ್ಪೆಷಲಿಸ್ಟ್. ಸೊ ಎಲ್ಲಾ ಕ್ಲಾಸ್ ಮಕ್ಕಳಿಗೆ, ಯೂಶುವಲಿ ಈಗ ನಾವು 6th standard 7th standard ಸ್ಟಾರ್ಟ್ ಆಗಕತ್ತೈತಿ. ಸೊ ಆ ಸ್ಟ್ಯಾಂಡರ್ಡ್ ಅವ್ರ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೋದು, ಅಥವಾ ಬೇರೆ ಕಾಲೇಜಸ್ ಅಥವಾ ಇನ್ಸ್ಟಿಟ್ಯೂಟ್, ಮೆಡಿಕಲ್ ಇನ್ಸ್ಟಿಟ್ಯೂಟ್ ದವರು ಸರ್ವೆ ಸ್ಟಡೀಸ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಏನೈತಿ ಹಂಗೈತಿ ತೋರ್. ಸೊ ಅಕಾರ್ಡಿಂಗ್ಲಿ ಹೆಲ್ತ್ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬೋದು, ಅಥವಾ ಇನ್ಫಾರ್ಮೇಶನ್ ಅಬೌಟ್ ಮೆನ್ಸ್ಟುರೇಷನ್, ಹೈಜಿನ್, ಏನೇನ್ ಆಗ್ತೈತಿ, ಏನಿಲ್ಲ, ಏನೇನ್ ಮಾಡ್ಬೇಕು, ಅದ ಎಲ್ಲ ನೀವು ಆಸ್ ಅ ಪಾರ್ಟ್ ಆಫ್ ಅಸ್ ಸ್ಟಡಿ ಸೈಕಲ್ ಅಲ್ಲಿ ನೀವು ಅದು ಸ್ಕೂಲ್ದಾಗು ಹೇಳ್ಕೊಡ್ಬೋದ್ರಿ.
0: ಮೇಡಮ್, ಕೊನೆಯದಾಗಿ ಈ ಒಂದು ವಿಶ್ವ ಋತುಚಕ್ರ ಸ್ವಚ್ಛತಾ ದಿನದ ಅಂಗವಾಗಿ, ಮೆನ್ಸ್ಟ್ರಲ್ ಹೈಜಿನ್ ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕೈಯಲ್ಲಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ?
1: ಓಕೆ, ಸೊ ಮೆನ್ಸ್ಟ್ರುಯೇಷನ್ ಬಗ್ಗೆ ಮೇನ್ ಪಾರ್ಟ್ ಇಸ್, ಎಸ್ ಎವ್ರಿ ಒನ್ ನೋಸ್, ಇಟ್ ಈಸ್ ಅ ನಾರ್ಮಲ್ ಫೇಸ್ ಆಫ್ ದ ಫಿಮೇಲ್ಸ್ ಲೈಫ್. ಡೋಂಟ್ ಬಿ ಅಫ್ರೇಡ್, ಡೋಂಟ್ ಬಿ ಅಶೇಮ್ಡ್ ಆಫ್ ಇಟ್, ಬಿ ಕಾನ್ಫಿಡೆಂಟ್ ಆಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಬಾಡಿ. ಎಸ್, ಇಫ್ ದೇರ್ ಇಸ್ ಎನಿ ಅನ್ ಟುವರ್ಡ್ಸ್ ಡಿಸ್ಕಂಫರ್ಟ್ ವಿಚ್ ಇಸ್ ವೆರಿ ಮಚ್ ಕಾಸಿಂಗ್ difficulty in your day-to-day activities, you can visit to the doctors, take advice from them, you can take medications, prevent infections by following the menstrual hygiene and keep your body safe and confident.
0: ಖಂಡಿತ ಮೇಡಮ್, ನಿಮ್ಮ ಒಂದು ಅಮೂಲ್ಯ ಸಲಹೆಗಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಸೂತಿ ತಂತ್ರ ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಗಾಯತ್ರಿ ಹುಬ್ಬಳ್ಳಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th Cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6286.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಯ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್